ಶುಭೋದಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈ ದಿನ 1948 ಶಕವರ್ಷ, ಭಾದ್ರಪದ ಮಾಸದ 6ನೆಯ ದಿನ ಅಂದರೆ 2026 ಇಸವಿ, ಆಗಸ್ಟ್ ತಿಂಗಳ 24ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:58.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ತರುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಸಚಿವರಾದ ಮಧು ಬಂಗಾರಪ್ಪ, ಬಸವರಾಜ ರಾಯರೆಡ್ಡಿ, ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಪಾಟೀಲ್ ಉಪಸಮಿತಿಯ ಸದಸ್ಯರಾಗಿದ್ದಾರೆ. ರಾಜ್ಯದ ಭವಿಷ್ಯ ಯುವಜನರ ಮೇಲೆ ನಿಂತಿದ್ದು ಅವರಿಗೆ ಗುಣಮಟ್ಟದ ಶಿಕ್ಷಣ, ಅಗತ್ಯ ಮೂಲಸೌಕರ್ಯ ಹಾಗೂ ಸಮರ್ಪಕ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ 2005 ಪರಿಣಾಮಕಾರಿ ಅನುಷ್ಠಾನ ಹಾಗೂ ಸಾರ್ವಜನಿಕರಿಗೆ ಸೂಕ್ತ ರೀತಿಯಲ್ಲಿ ಮಾಹಿತಿ ಒದಗಿಸುವ ಕುರಿತು ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ನಾಳೆ ಕಾರ್ಯಾಗಾರ ಮತ್ತು ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಮಹಾರಾಷ್ಟ್ರದ ಅಮರಾವತಿಯಲ್ಲಿರುವ ಜಿಲ್ಲಾ ಮಹಿಳಾ ಆಸ್ಪತ್ರೆಯ ಅನಾರೋಗ್ಯ ಪೀಡಿತ ನವಜಾತ ಶಿಶುಗಳ ಆರೈಕೆ ಘಟಕದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 3 ನವಜಾತ ಶಿಶುಗಳು ಸಾವನ್ನಪ್ಪಿ ಇತರ 4 ಗಾಯಗೊಂಡಿರುವ ಘಟನೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಮಹಾರಾಷ್ಟ್ರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯ ಫೈನಲ್ಸ್ ಇಂದು ನಡೆಯಲಿದೆ. ಹಾವೇರಿ ಮತ್ತು ಧಾರವಾಡ ತಂಡಗಳು ಪ್ರಶಸ್ತಿಗಾಗಿ ಸೆಣಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಪ್ರೀತಿಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇನ್ನೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳು ನಿಮಗಾಗಿ ಮೂಡಿಬರುತ್ತವೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅನಂತರ ಭಾವಗೀತೆಗಳು. 7:45 ಮತ್ತಷ್ಟು ಭಾವಗೀತೆಗಳನ್ನು ಕೇಳಲಿದ್ದೀರಿ. 8:02 ಚಿತ್ರಗೀತೆಗಳ ಜೊತೆಗೆ ದಿನ ವಿಶೇಷದ ಕುರಿತಾಗಿ ಮಾಹಿತಿ.

8:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, ಇದರಲ್ಲಿ ಹಳೆಯ ಮಧುರ ಗೀತೆಗಳು ನಿಮಗಾಗಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳು. 11:30 ಕೇಳಿ ಕಲಾಭಾರತಿ. 12:05 ಕರೆಗೊಂದು ಹಾಡು, ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳುವಂತಹ ಹೊತ್ತು 12:05 ಒಂದು ಗಂಟೆಯವರೆಗೆ. ಇಂದು ಮಧ್ಯಾಹ್ನ 1:20 ಸಿನಿ ಕ್ವಿಜ್, 2:15 ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಸಖಿ ಸಹೇಲಿ, 4:00 ಪರಿಮಳ ಕಾರ್ಯಕ್ರಮ. ಇನ್ನು ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. ಇಂದು ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಕೇಳಿ ಕಾರ್ಯಕ್ರಮ ವಂದೇ ಮಾತರಂಗೆ 150 ಸಂಭ್ರಮದ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಇದು. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಯರು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಈ ಕಾರ್ಯಕ್ರಮದ ಎರಡನೆಯ ಭಾಗ ಇದು. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ಅವರದು, ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಅವರದು. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜಾನ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಕೇಳುಗರೆ, ಇಂದು ರಾತ್ರಿ 8:02 ಕೇಳಿ ಯುವ ಧ್ವನಿ. 9:15 ಹಿಂದಿ ಮೆಲೋಡೀಸ್. ಇಂದು ರಾತ್ರಿ 10:02 ಪ್ರೇಮ ನಿನಾದ, ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ನಿಮಗಾಗಿ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಆರಂಭಿಸೋಣ ನಾದೋಪಾಸನೆ.

ಕೇಳುಗರೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 6:31. ಇನ್ನೀಗ ಚಲನಚಿತ್ರಗಳಿಂದ ಆಯ್ದ ಭಕ್ತಿಗೀತೆಗಳು ನಿಮಗಾಗಿ. ಕನ್ನಡದ ಕಂದ ಚಿತ್ರದ ಹಾಡು ಬೇಬಿ ಹಿರಣ್ಮಯಿ ಅವರ ಧ್ವನಿಯಲ್ಲಿ.

ಕಲ್ಲುಗಳಿಗೂ ಕತೆ ಹೇಳೋದಕ್ಕೆ ಸಾಧ್ಯನಾ? ಹೌದು, ಸಾಧ್ಯ. ಅದಕ್ಕೆ ಜೀವಂತ ಉದಾಹರಣೆ ಏನು ಗೊತ್ತಾ? ನಮ್ಮ ಹೆಮ್ಮೆಯ ಹಂಪಿ. ತುಂಗಭದ್ರಾ ನದಿಯ ತಟದಲ್ಲಿ ಬಂಡೆಗಳ ನಡುವೆ ಅರಳಿರುವಂತಹ ಹಂಪಿ ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವತ್ತಿಗೂ ಅಲ್ಲಿಗೆ ಹೋದಾಗ ಕಾಣಿಸುವಂತಹ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ದೇವಾಲಯ, ಪ್ರತಿಯೊಂದು ಸ್ಮಾರಕವೂ ಕೂಡ ಒಂದು ಹಿಂದಿನ ಕಾಲದ ವೈಭವದ ಕಥೆಯನ್ನ ಹೇಳುತ್ತವೆ. ವಿರೂಪಾಕ್ಷ ದೇವಾಲಯದ ಗೋಪುರ, ವಿಠ್ಠಲ ದೇವಾಲಯದ ಕಲ್ಲಿನ ರಥ, ಸಂಗೀತ ನುಡಿಸುವಂತಹ ಕಲ್ಲಿನ ಕಂಬಗಳು, ರಾಜಮನೆತನದ ಅವಶೇಷಗಳು, ಇವೆಲ್ಲವೂ ನಮ್ಮ ಪೂರ್ವಜರ ಅದ್ಭುತ ವಾಸ್ತುಶಿಲ್ಪ ಮತ್ತು ಕಲಾ ಪ್ರತಿಭೆಗೆ ಸಾಕ್ಷಿ ಅಂತಲೇ ಹೇಳ್ಬೋದು.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಹಂಪಿಯ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಂಪಿಯ ವಿಶೇಷತೆ ಕೇವಲ ಅದರ ಸ್ಮಾರಕಗಳಲ್ಲಿ ಇಲ್ಲ, ಅಲ್ಲಿ ಬೀಸುವ ಗಾಳಿ, ಬಂಡೆಗಳ ನಡುವೆ ಕಾಣುವಂತಹ ಸೂರ್ಯೋದಯ, ತುಂಗಭದ್ರೆಯ ಸದ್ದು, ಇವೆಲ್ಲವೂ ಸೇರಿ ಹಂಪಿಗೆ ಒಂದು ರೀತಿಯ ವಿಶಿಷ್ಟವಾದ ಛಾಯೆಯನ್ನು ನೀಡುತ್ತವೆ. ಒಂದು ಕಾಲದಲ್ಲಿ ರಾಜರು ನಡೆದಾಡ್ತಿದ್ದಂತಹ ದಾರಿಗಳಲ್ಲಿ ಇವತ್ತು ಪ್ರವಾಸಿಗರು ನಡೀತಾ ಇದ್ದಾರೆ. ಒಂದು ಕಾಲದಲ್ಲಿ ಅರಮನೆಗಳ ವೈಭವ ಕಂಡಿದ್ದಂತಹ ಹಂಪಿಯ ನೆಲ ಇಂದು ಅವಶೇಷಗಳ ನಡುವೆ ನಿಂತು ನಮಗೆ ಒಂದು ಮಾತನ್ನ ಹೇಳುವಂತೆ ಅನಿಸುತ್ತೆ ಕೇಳುಗರೆ. ವೈಭವ ಶಾಶ್ವತ ಅಲ್ಲ, ಆದರೆ ಇತಿಹಾಸದ ನೆನಪು ಇದೆಯಲ್ಲ ಅದು ಶಾಶ್ವತ ಅಂತ ಹೇಳಿ.

ಹಂಪಿ ಅಂದ್ರೆ ಅದು ಪ್ರವಾಸಿಗರ ತಾಣ ಮಾತ್ರ ಅಲ್ಲ, ಅದು ಕರ್ನಾಟಕದ ಗತ ವೈಭವದ ಜೀವಂತ ನೆನಪು. ಕಲ್ಲುಗಳು ಅಲ್ಲಿ ಮೌನವಾಗಿ ಇರಬಹುದು, ಆದರೆ ಅವುಗಳು ಹೇಳುವಂತಹ ಕಥೆಗಳಿಗೆ ಅಂತ್ಯನೇ ಇಲ್ಲ ಅಂತ ಹೇಳ್ಬೋದು. ಅದು ನಮ್ಮ ಹಂಪಿ, ಕಲ್ಲುಗಳಲ್ಲಿ ಮಾತನಾಡುವ, ಇತಿಹಾಸವನ್ನು ಹೊಂದಿರುವ ಹೆಮ್ಮೆಯ ಹಂಪಿ.

ನಾದೋಪಾಸನೆಯಲ್ಲಿ ಹಂಪಿಯ ವಿಶೇಷತೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಳಗರೆ ಹಂಪಿ ಬೆಂಗಳೂರಿನಿಂದ ಸರಿಸುಮಾರು 340 ಕಿಲೋಮೀಟರ್ ದೂರದಲ್ಲಿ ಇದೆ. ಹೊಸಪೇಟೆ ತಾಲೂಕು, ಜಿಲ್ಲೆ ವಿಜಯನಗರ. ಇದು ತುಂಗಭದ್ರಾ ನದಿಯ ದಡದಲ್ಲಿ ಇರುವಂತಹ ಐತಿಹಾಸಿಕ ತಾಣ. ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿ.

0: ಇದುವರೆಗೆ ನಾದೋಪಾಸನೆ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂನ ಕೊಡುಗೆ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ 21 ಭಾರತೀಯ ಪ್ರಜೆಗಳನ್ನು ನೇಪಾಳದಲ್ಲಿ ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿರುವ ಇತರೆ ಭಾರತೀಯ ಪ್ರಜೆಗಳನ್ನು ಪತ್ತೆಹಚ್ಚಲು ಮತ್ತು ರಕ್ಷಿಸಲು ಭಾರತ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಕೇಂದ್ರ ಸರ್ಕಾರದ ಬರ ಕೈಪಿಡಿ ಪ್ರಕಾರ ಬರಪೀಡಿತ ತಾಲೂಕು ಎಂದು ಘೋಷಿಸಲು ಹಲವು ಅಗತ್ಯ ಅಂಶಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಸದ್ಯಕ್ಕೆ 101 ತಾಲೂಕುಗಳು ಬರಪೀಡಿತ ಎಂದು ಘೋಷಿಸಿರುವುದಕ್ಕೆ ಅರ್ಹತೆ ಪಡೆದಿವೆ. ಅರ್ಹತೆ ಚೌಕಟ್ಟಿನಲ್ಲಿ ಬರುವ ಉಳಿದ 32 ತಾಲೂಕುಗಳ ಅಂಶಗಳನ್ನು ಪರಿಶೀಲಿಸುವ ಕೆಲಸ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ನಾಮಕ ವಾಸ್ತೆ ಬರಗಾಲ ಘೋಷಣೆ ಮಾಡಿದೆ. ಆದರೆ 125 ತಾಲೂಕುಗಳಲ್ಲಿ ಬರ ಘೋಷಿಸಿ ಹಣ ಬಿಡುಗಡೆ ಬಗ್ಗೆ ಸೂಕ್ತ ಮಾಹಿತಿ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳ ನಗರ ಪ್ರದೇಶಗಳಲ್ಲಿನ ವಿದ್ಯುತ್ ಸ್ಥಾವರಗಳ ಹೆಸರು ಬದಲಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲಾಗಿದೆ. ಈ ಸೌಲಭ್ಯ ಒದಗಿಸಿದ ದೇಶದ ಮೊದಲ ವಿದ್ಯುತ್ ವಿತರಣಾ ಕಂಪನಿ ಬೆಸ್ಕಾಂ ಆಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಸ್ಥಿರ ಆಸ್ತಿಗಳಿದ್ದು ಇವುಗಳನ್ನು ಮುಂದಿನ ತಿಂಗಳ ಅಂತ್ಯದೊಳಗೆ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಮುಂದಿನ 6 ರಿಂದ 8 ತಿಂಗಳೊಳಗೆ ಶಂಕುಸ್ಥಾಪನೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಿರುವರಾಯಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಆದರೂ 1-0 ಅಂತರದಿಂದ ಭಾರತ ಸರಣಿಯನ್ನು ವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಬೆಳಿಗ್ಗೆ 8 ಗಂಟೆಗೆ.
1: ಮಿಸ್ ಸೀಮಾ,
2: ಹೌದು,
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
2: ಯಾಕೆ ಅಂದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
1: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
2: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಶುಕ್ರವಾರ ಬೆಳಗ್ಗೆ 8:30 ಕ್ಕೆ

0: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000ಕ್ಕೂ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ವರೆಗೆ ಅಲೆದು ವಾಪಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವ

0: ನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತಹದ್ದು. ಬಿಜಾಪುರ ಜಿಲ್ಲಾದೊಳಗೆ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಇದಕ್ಕ ಮಡಿಯಾಳ ಕುರಿ ಅಂತ ಕರೀತಾರೆ. ಕರ್ನಾಟಕದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನ ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗೆ ಮಡಿಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನ ಪಡೆದಿರ್ತಾವು. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವ ಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಗಿ ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
0: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ಆರ್ಬಿ ಶಿರಿಯಣ್ಣವರ್ ಧಾರವಾಡದ ನಾಯಕನ ಹೂಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೇರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿ

0: ರಾಜ್ಯಗಳು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30 ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಾಲೆ ಸಂಸ್ಮರಣೆ ಶ್ರಾವಣ ರಂಗ ಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ GIS ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು.
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
5: ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನ ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತೂ ಒಂದು ಕಾವ್ಯವನ್ನೇ ತಗೊಳ್ಳೋಣ,
6: ಸರಿ,
5: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣ ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
6: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
5: ಅದು ಆ ಪಾತ್ರಗಳು ಹಾಗಿರ್ಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾ ಇದ್ದಾರೆ, ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವು ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷ ಆಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನವು ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿತಕ್ಕಂಥ ಆ ಸತ್ಯಗಳೇ ಅವು. ತೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ, ಆ ತೂರದ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದನ್ನು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ

0: ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಪ್ರತಿದಿನ ಸಂಜೆ 6:55 ಮರುಪ್ರಸಾರದಲ್ಲಿ ಕೇಳಬಹುದು. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇನ್ನೀಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಮೈಸೂರು ಅನಂತಸ್ವಾಮಿ ಅವರ ರಚನೆ, ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿ ಎದೆ ತುಂಬಿ ಹಾಡಿದೆನು.

ಒಂದು ಮುಂಜಾವು ಕಿಟಕಿ ಆಚೆ ನೋಡಿದ್ರೆ ಆಕಾಶವೇ ಮೌನವಾಗಿ ಭೂಮಿಯ ಮೇಲೆ ಮುತ್ತಿನ ಹನಿಗಳನ್ನ ಸುರಿಸ್ತಾ ಇದೆಯೇನೋ ಅನ್ಸತ್ತೆ. ತುಂತುರು ಮಳೆ, ತಂಪಾದ ಗಾಳಿ, ಮಣ್ಣಿನ ಸುಗಂಧ, ಆ ಕ್ಷಣದಲ್ಲಿ ಮನಸ್ಸಿಗೆ ಏನೋ ಒಂದು ರೀತಿಯ ಹೊಸತನ. ಆ ಒಂದು ಹೊಸತನದಲ್ಲಿಯೇ ಚನ್ನವೀರ ಕಣವಿಯವರ ಲೇಖನದಲ್ಲಿ ಅರಳಿದಂತಹ ಭಾವಗೀತೆ ಇದು ಅಂತ ನಮಗೆ ಅನ್ಸತ್ತೆ. ಅಷ್ಟೇ ಸೊಗಸಾಗಿ ಬಿ ಆರ್ ಛಾಯಾ ಅವರು ಸಹ ಹಾಡಿದ್ದಾರೆ. ಒಳ್ಳೆಯ ಭಾವಗೀತೆಯೊಂದನ್ನು ಕೇಳಿದ್ವಿ. ಮುಂದಿನ ಭಾವಗೀತೆ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿದೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389 ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ್ರ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389 ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಿನ್ನೆ ನೇಪಾಳದ 3 ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು, ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500 ಹೆಚ್ಚು ಜನರು ನಾಪತ್ತೆಯಾಗಿದ್ದು, ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30 ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500 ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ, ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟ್ರಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ, ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28 ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ

0: ಅತ್ಯಂತ 59 ಕೋಟಿಗೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಈ ಖಾತೆಗಳಲ್ಲಿ ಒಟ್ಟು 3,17,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರೀ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30 ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ PSA ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ದ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ದ 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನ ಅವರಿಗಿಂತ 6 ಅಂಕಗಳಿಂದ ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಟ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $2,00,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389ಕ್ಕೆ ಏರಿಕೆ. 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರು ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯ

0: ಮಧ್ಯಾಹ್ನ 12ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM 7:45.
2: ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
1: 102.9 FM ಟ್ಯೂನ್ ಮಾಡಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಭಾವಗೀತೆಗಳನ್ನು ನಾವು ಆಲಿಸ್ತಾ ಇದ್ವಿ. ಇನ್ನೀಗ MD ಪಲ್ಲವಿಯವರ ಧ್ವನಿಯಲ್ಲಿ ಕೇಳಿ ಬಾರೋ ಸಾಧನ ಕೇರಿಗೆ.

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಕೇಳಿ ಧರಾ ಬೇಂದ್ರೆಯವರ ರಚನೆ

ಭಾವಗೀತೆಗಳನ್ನ ಕೇಳಿದ್ರಿ. ಬೆಳಗಿನಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿಜಯಕುಮಾರ್, ಆರಾಧ್ಯ, ರಕ್ಷಿತ, ಪಾರ್ವತಿ ಹಳಿಯೂರು ಇವರು ಸಹ ಮೆಸೇಜ್ ಮಾಡಿ ಮುಂಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಭಾವಗೀತೆಗಳು, ಅದರಲ್ಲೂ ಅಶ್ವಥ್ ಹಾಗೇನೆ ಛಾಯಾ ಮೇಡಮ್ ಅವರ ಧ್ವನಿಯಲ್ಲಿ ಕೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ವಿಜಯನಗರ ಜಿಲ್ಲೆಯಿಂದ ಹಗರಿ ಬೊಮ್ಮನಹಳ್ಳಿ ಇವರು ಇಂದ ಸಂದೇಶ ಕಳಿಸಿರೋದು ಎಂ ಬಿ ರಾಜು ಅವರು. ಇಂದಿನ ನಾದೋಪಾಸನೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತಾದ ಮಾಹಿತಿ ಇಷ್ಟವಾಯಿತು, ಹಾಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಸಹ ಆಲಿಸಿದ್ವಿ ಅಂತಿದ್ದಾರೆ. ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಪ್ರೀತಿಯ ಕೇಳುಗರೆ, ಸರಿ ಸುಮಾರು 35 ಹೆಚ್ಚು ಸಂದೇಶಗಳು ನಿಮ್ಮಿಂದ ನಮಗೆ ಬಂದಿವೆ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ನಿರಂತರವಾಗಿ ಪ್ರತಿಕ್ರಿಯೆ ನೀಡ್ತಾ ಇರಿ. ನಿಮ್ಮ ಸ್ಪಂದನೆ ಪ್ರತಿಕ್ರಿಯೆ ನಮ್ಮ ವಿವಿಧ ಭಾರತಿಗೆ ಮುಖ್ಯ ಅಂತ ಹೇಳ್ತಾ ಟ್ಯೂನ್ ಮಾಡಿಯೇ ಇರಿ. ಇದು 102.9 FM. ಸಮಯ 8 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389 ಏರಿಕೆ.

ಆಗಿದ್ದು ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರಿಸಿವೆ. ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ತತ್ವಗಳು ಕಾಲಾತೀತ, ಇಂದಿಗೂ ಪ್ರಸ್ತುತ ಹಾಗೂ ಮಾನವ ಕಲ್ಯಾಣಕ್ಕೆ ಸಮರ್ಪಿತವಾಗಿವೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ನಿನ್ನೆ ನಡೆದ ಗುಜರಾತ್ ವಿದ್ಯಾಪೀಠದ 72ನೇ ಘಟಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಅವರು ಮಾತನಾಡಿದರು. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ, ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಆರ್ಬಿ ಶಿರಿಯಣ್ಣ ಅವರ ಧಾರವಾಡದ ನಾಯಕನ ಹೂಲಿಕಟ್ಟೆಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹೂಲಿಕಟ್ಟೆಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೊ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಕೆಳಗರೆ. ಇವತ್ತು ಆಗಸ್ಟ್ 28ನೇ ತಾರೀಕು ಶುಕ್ರವಾರ. ಇವತ್ತು ಅನೇಕ ವಿಶೇಷತೆಗಳು ಇವೆ. ಅದರಲ್ಲಿ ಒಂದು ರಾಷ್ಟ್ರೀಯ ಚಿಂತನಾಶೀಲ ದಿನ, ನ್ಯಾಷನಲ್ ಥಾಟ್ಫುಲ್ ಡೇ ಅನ್ನೋ ಆಚರಣೆ ಸಹ ಇದೆ. ಇದನ್ನು ಪ್ರತಿ ವರ್ಷ ಆಗಸ್ಟ್ 28ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಈ ದಿನ ಇತರರ ಬಗ್ಗೆ ಕಾಳಜಿಯನ್ನು ವಹಿಸೋದು, ಇತರರಿಗೆ ದಯೆ ತೋರೋದು ಮತ್ತು ಸಮಾಜದಲ್ಲಿ ಒಂದು ನಕಾರಾತ್ಮಕ ಬದಲಾವಣೆಯನ್ನು ತರೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ರಾಷ್ಟ್ರೀಯ ಚಿಂತನಾಶೀಲ ದಿನ, ನ್ಯಾಷನಲ್ ಥಾಟ್ಫುಲ್ ಡೇ ಅನ್ನೋದು ಗಮನವನ್ನು ಹರಿಸುತ್ತೆ. ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ, ವಿಶ್ವ ಚಿಂತನಾ ದಿನ ಅಂತ ಹೇಳಿ, ಅಂದರೆ ವರ್ಲ್ಡ್ ಥಿಂಕಿಂಗ್ ಡೇ ಅಂತ ಹೇಳಿ, ಪ್ರತಿ ವರ್ಷ ಫೆಬ್ರವರಿ 22ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಆದರೆ ಇವತ್ತು ರಾಷ್ಟ್ರೀಯ ಚಿಂತನಾ ದಿನ.

ಇವತ್ತು ನ್ಯಾಷನಲ್ ಥಾಟ್ಫುಲ್ ಡೇ ಅನ್ನೋ ಆಚರಣೆ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಆದ್ರೆ ಈ ದಿನದ ಉದ್ದೇಶಗಳು ಏನಪ್ಪಾ ಅಂದ್ರೆ ಇತರರ ಬಗ್ಗೆ ಆಲೋಚನೆಯನ್ನ ಮಾಡೋದು. ನಮ್ಮ ಸ್ವಾರ್ಥವನ್ನ ಬದಿಗಿಟ್ಟು ಇತರರ ಅಗತ್ಯತೆಗಳಿರಬಹುದು ಅಥವಾ ಅವರ ಭಾವನೆಗಳಿಗೆ ಗೌರವವನ್ನ ನೀಡುವಂಥದ್ದು, ಹಾಗೆ ಸಮಾಜದಲ್ಲಿ ಪರಸ್ಪರ ಸಹಕಾರ, ಪ್ರೀತಿ, ದಯೆಯನ್ನ ಹರಡುವಂಥದ್ದು, ಹಾಗೆ ಸಕಾರಾತ್ಮಕ ಬದಲಾವಣೆಯನ್ನ ತರೋದು. ಹೇಗಪ್ಪ ಅಂದ್ರೆ ಒಂದು ಸಣ್ಣ ಆಲೋಚನೆ ಇರಬಹುದು, ಒಂದು ಸಣ್ಣ ಒಳ್ಳೆಯ ಆಲೋಚನೆ ಅಥವಾ ಒಂದು ಸಣ್ಣ ಕಾರ್ಯ ಮತ್ತೊಬ್ಬರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತೆ. ಈ ಎಲ್ಲ ಉದ್ದೇಶಗಳನ್ನು ಒಳಗೊಂಡಿದೆ ನ್ಯಾಷನಲ್ ಥಾಟ್ಫುಲ್ ಡೇ ಅನ್ನೋ ಈ ಆಚರಣೆ.

ದಿನ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮತ್ತಷ್ಟು ವಿಶೇಷತೆಗಳು ಇವೆ ಕೇಳುಗರೆ. ಇವತ್ತು ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರ ಜನ್ಮ ದಿನ ಇದೆ. ಜೊತೆಗೆ ಅಣ್ಣ ತಂಗಿಯವರು ತುಂಬ ಪ್ರೀತಿಯಿಂದ ತುಂಬ ವಿಶ್ವಾಸದಿಂದ ಆಚರಣೆ ಮಾಡುವಂತಹ ರಕ್ಷಾಬಂಧನ ಸಹ ಇದೆ. ಈ ಎಲ್ಲ ವಿಶೇಷತೆಗಳ ಬಗ್ಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾತನಾಡೋಣ. ಸಮಯ 8:15 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 8:30 ಮತ್ತೆ ನಮ್ಮ ನಿಮ್ಮ ಭೇಟಿ.

ಕನ್ನಡ ರಂಗಭೂಮಿ ಇರಬಹುದು ಅಥವಾ ಚಲನಚಿತ್ರ ಕ್ಷೇತ್ರ ಇರಬಹುದು, ತಮ್ಮದೇ ಆದ ಛಾಪನ್ನ ಮೂಡಿಸಿದಂತಹ ಕಲಾವಿದರಲ್ಲಿ ಒಬ್ಬರು ಮುಖ್ಯಮಂತ್ರಿ ಚಂದ್ರು. ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಅವರ ವಿಭಿನ್ನವಾದ ಅಭಿನಯ ಶೈಲಿ, ಸಂಭಾಷಣೆಯಲ್ಲಿ ಇರುವಂತಹ ಗಂಭೀರತೆ ಇರ್ಬೋದು. ಹಾಗೆ ಯಾವುದೇ ಪಾತ್ರ ಇರಲಿ

0: ಆ ಪಾತ್ರಕ್ಕೆ ತಕ್ಕಂತೆ ಬದಲಿಸಿಕೊಳ್ಳುವಂತಹ ಅದ್ಭುತ ಸಾಮರ್ಥ್ಯ ನೀವು ಗಮನಿಸಿರಬಹುದು. ಕೇಳಿದ್ರೆ ಮುಖ್ಯಮಂತ್ರಿ ಚಂದ್ರು ಅವರು ವಿಲನ್ ಆಗಿ ಅಭಿನಯಿಸಿದ್ದಾರೆ, ನಾವು ವಿಲನ್ ಪಾತ್ರಗಳಲ್ಲಿ ಅವರನ್ನ ನೋಡಿದ್ದೀವಿ, ಹಾಗೆ ಹಾಸ್ಯ ಕಲಾವಿದರಾಗಿ ಅಭಿನಯಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ತಂದೆಯಾಗಿ ಮಾವನಾಗಿ ಒಂದು ರೀತಿಯ ಗಂಭೀರ ಪಾತ್ರಗಳನ್ನು ಅವರು ನಿಭಾಯಿಸಿದ್ದಾರೆ. ಹೀಗೆ ಅನೇಕ ಪಾತ್ರಗಳಲ್ಲಿ ಅಭಿನಯಿಸಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರ ಜನ್ಮದಿನ ಇವತ್ತು. ನಮಗೆ ಮುಖ್ಯಮಂತ್ರಿ ಚಂದ್ರು ಅಂದಾಗ ಅನೇಕ ಹಾಡುಗಳು ನೆನಪಾಗುತ್ತೆ. ಅದರಲ್ಲಿ ಒಂದು ಕಲ್ಯಾಣ ಮಂಟಪ ಚಿತ್ರದ 99 ತೋಳ ಹಳ್ಳಕ್ಕೆ ಬಿತ್ತು ಅನ್ನೋ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಹಾಡಿಗೆ ದನಿಯಾಗಿದ್ದಾರೆ. ಈಗ ಈ ಹಾಡನ್ನು ಕೇಳೋಣ.
1: ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ, 9 ಎಂಕಿ ಮುಟ್ಬೇಡವೋ ಬೆಂಕಿ.

ಮುಖ್ಯಮಂತ್ರಿ ಚಂದ್ರು ಅವರ ಕಲಾಪಯಣ ಆರಂಭ ಆಗಿದ್ದು ರಂಗಭೂಮಿಯಿಂದ. ಅವರು ರಂಗಭೂಮಿಯಲ್ಲಿ ಮುಖ್ಯಮಂತ್ರಿ ಅನ್ನೋ ಒಂದು ನಾಟಕದಲ್ಲಿ ಅಭಿನಯಿಸ್ತಾರೆ. ಮುಖ್ಯಮಂತ್ರಿ ಅನ್ನೋ ನಾಟಕದಲ್ಲಿ ಮುಖ್ಯಮಂತ್ರಿಯ ಪಾತ್ರವನ್ನು ಅವರು ಅಭಿನಯಿಸಿದಾಗ ಆ ಒಂದು ಪಾತ್ರ ಇವರ ಹೆಸರಿನ ಜೊತೆಗೆ ಶಾಶ್ವತವಾಗಿ ಉಳಿದುಕೊಂಡು ಮುಖ್ಯಮಂತ್ರಿ ಚಂದ್ರು ಅಂತ ಹೇಳಿ ನಮ್ಮ ಕನ್ನಡಿಗರ ಮನದಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಶಾಶ್ವತವಾಗಿ ಬೆಸೆದುಕೊಳ್ತಾರೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 8:45 ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
1: ಆಕಾಶವಾಣಿ
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
4: ಕೆಳಗರೆ ನಮಸ್ಕಾರ. ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾಯ್ತನ ಅನ್ನೋದು ಜಗತ್ತಿನ ಅತ್ಯಂತ ಸುಂದರ

0: ಹಾಗೂ ಭಾವನಾತ್ಮಕ ಅನುಭವ. ಇದು ಕೇವಲ ಒಂದು ಜೀವಕ್ಕೆ ಜನ್ಮ ನೀಡೋದಲ್ಲ, ಬದಲಾಗಿ ತಾನೂ ಮರುಹುಟ್ಟು ಪಡೆಯುವ ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಕಷ್ಟು ಮಾನಸಿಕ ಯಾತನೆ ಇರುತ್ತೆ, ಶರೀರದ ಬದಲಾವಣೆಯಾಗತ್ತೆ, ಜವಾಬ್ದಾರಿಗಳ ಹೊರೆ ಹೆಚ್ಚಾಗತ್ತೆ. ತಾಯಿಯ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬಾನೇ ಮುಖ್ಯವಾಗತ್ತೆ. ಇಲ್ಲದಿದ್ರೆ ಏನಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನೇಹಾ ಮಖಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ.
0: ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ಯಾಕೆ ಅಷ್ಟು ಮುಖ್ಯವಾಗುತ್ತೆ ಡಾಕ್ಟ್ರೆ?
1: ಸೊ ಗರ್ಭಾವಸ್ಥೆಯಲ್ಲಿ ಖಿನ್ನತೆ, ಆತಂಕ, ನಿದ್ರೆ ತೊಂದರೆ ಇವುಗಳೆಲ್ಲ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನ ಸೂಕ್ತ ಸಮಯದಲ್ಲಿ ಅದಕ್ಕೆ ಔಷಧಿಗಳನ್ನು ನೀಡಿದರೆ ತಾಯಿ ಮತ್ತು ಮಗು ಇಬ್ಬರದ್ದು ಆರೋಗ್ಯವನ್ನು ನಾವು ಉತ್ತಮಗೊಳಿಸಬಹುದು. ಸೊ ಆದುದರಿಂದ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ತುಂಬಾ ಮುಖ್ಯ.
0: ಈ ಗರ್ಭಾವಸ್ಥೆಯಲ್ಲಿ ಖಿನ್ನತೆ ಇದ್ರೆ ಔಷಧಿ ಕೊಡಬಹುದಾ ಡಾಕ್ಟರ್? ಯಾಕೆಂದ್ರೆ ಮಗು ಗರ್ಭದಲ್ಲಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ವೈದ್ಯರು ಔಷಧಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹಿಂಜರಿತಾರೆ ಮಹಿಳೆಯರು. ಸೊ ಇಂಥ ಸಂದರ್ಭದಲ್ಲಿ ಔಷಧಿಗಳನ್ನ ಸೇವಿಸೋದು ಎಷ್ಟು ಸರಿ ಅಂತ ಅನ್ಸುತ್ತೆ?
1: ಅವರಿಗೆ ಮುಂಚೆನೇ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇದ್ದಿರಬಹುದು. ಸೊ ಅಂತ ಸನ್ನಿವೇಶದಲ್ಲಿ ನಾವು ಕೂಡಲೇ ನಿಲ್ಸಕ್ಕೆ ಔಷಧಿಗಳನ್ನ ಆಗಲ್ಲ. ಸೊ ಆವಾಗ ನಾವು ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದರೆ ಈ ಔಷಧಿಯನ್ನು ಅದನ್ನ ಕಂಟಿನ್ಯೂ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಆ ಮದ್ದು ಎಷ್ಟು ಮಟ್ಟಿಗೆ ಆ ಮಗುವಿಗೆ ಒಳಗೆ ಹೋಗುತ್ತೆ ಅದನ್ನು ಕೂಡ ಅಂದಾಜು ಮಾಡಿಬಿಟ್ಟು ಅವ್ರಿಗೆ ಸಲಹೆ ನೀಡ್ತೇವೆ. ಸೊ ಆದುದರಿಂದ ಔಷಧಿಗಳನ್ನು ತಗೋತಾ ಇದ್ರೆ ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಬಂದು ಒಂದು ಮಾತಾಡ್ಬೇಕಾಗ್ಬೋದು. ಒಂದು ಇನ್ನೊಂದು, ಇನ್ ಕೇಸ್ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂದಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬಂದು ಮಾತಾಡಿಬಿಟ್ಟು ಅದನ್ನ ಕಂಟಿನ್ಯೂ ಮಾಡಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಅನ್ನೋದು ನಾವು ಸಲಹೆ ನೀಡ್ತೀವಿ.
0: ಒಟ್ಟಾರೆಯಾಗಿ ಗರ್ಭಿಣಿಯರು ಮೊದಲೇ ಒಂದು ಸಮಾಲೋಚನೆಗೆ ಬಂದು ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಕಂಟಿನ್ಯೂ ಮಾಡಬೇಕಾ, ಮಾಡಬಾರ್ದಾ, ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಬಹುದು ಅನ್ನೋದನ್ನ ಫಸ್ಟ್ ಸೂಕ್ತವಾಗಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರ. ಇನ್ನು ಯಾವ ತರಹದ ಲಕ್ಷಣಗಳನ್ನು ನಾವು ಪ್ರಸವೋತ್ತರ ಖಿನ್ನತೆ ಅಂತ ನಿರ್ಧರಿಸಬಹುದು? ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೆ?
1: ಸೊ ಖಿನ್ನತೆ ಪ್ರಮುಖ ಲಕ್ಷಣ ಅಂದರೆ ಈಗ 2 ವಾರಗಳಿಂದ ಹೆಚ್ಚು ಕಾಲ ನಿರಂತರವಾಗಿ ಬೇಜಾರು, ನಾನು ಒಂದು ಒಳ್ಳೆ ತಾಯಿ ಅಲ್ಲ ಅನ್ನೋ ಆಲೋಚನೆ, ಅತಿಯಾದ ಇಲ್ಲ ಕಡಿಮೆ ನಿದ್ರೆ, ಎರಡೂ ಕೂಡ ಆಗ್ಬೋದು. ಅತಿಯಾದ ನಿದ್ರೆ ಕೂಡ ಆಗ್ಬೋದು, ಕಡಿಮೆ ನಿದ್ರೆ ಆದ್ರೂ ಆಗ್ಬೋದು. ಅತಿಯಾದ ಇಲ್ಲ ಕಡಿಮೆ ಹಸಿವು, ನಿರಾಶೆ, ಕಾರ್ಯಗಳಲ್ಲಿ ಇವಾಗ ಆಸಕ್ತಿ ಇಲ್ಲ, ಕೆಲಸ ಮಾಡಕ್ಕೆ ಉತ್ಸಾಹ ಇಲ್ಲ. ಸೊ ಇಂಥ ಚಿಹ್ನೆಗಳು, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಇದನ್ನ ಖಿನ್ನತೆ ಅಂತ ಹೇಳ್ತೀವಿ. ಆದರೆ ಪ್ರಸವೋತ್ತಾರ ಅಂದ್ರೆ ಡೆಲಿವರಿ ಆದ ಮೇಲೆ 2 ವಾರ ನಂತರ ಈ ತರ ಲಕ್ಷಣಗಳು ನಿರಂತರ ಕಂಡು ಬಂದಲ್ಲಿ ಇದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ ಪ್ರಸವೋತ್ತಾರ ಖಿನ್ನತೆ ಅಂತ ಹೇಳ್ತೀವಿ. ಸೊ ಇದರದ್ದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಅದು ಡೆಲಿವರಿ ಆದ ಮೇಲೆ ಮಹಿಳೆಯಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗತ್ತೆ. ಅಂದ್ರೆ ಮಗುವಿಗೆ ಏನೆಲ್ಲ ಹಾರ್ಮೋನ್ ಬೇಕಿರುತ್ತೆ ಅದು ಮಗು ಹೊರಗೆ ಬಂದಾದ್ಮೇಲೆ ಅದು ಕಡಿಮೆ ಆಗತ್ತೆ. ಸೊ ಅದರಿಂದ ಅವರು ಬೇಗ ಖಿನ್ನತೆಗೆ ಜಾಸ್ತಿ ಒಳಗೊಳ್ತಾರೆ. ಸೊ ಅದರಿಂದ ನಾವು ಇದು ಗಮನಿಸಬೇಕು, ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು.
0: ಡಾಕ್ಟರ್, ಇಲ್ಲೊಂದು, ಈ ಗರ್ಭಾವಸ್ಥೆಯಲ್ಲಿ ತಪಾಸಣೆಗೆ ಬಂದಾಗ ಗರ್ಭಿಣಿಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟೆ ಕೊಟ್ಟಿರ್ತೀರಾ, ಜಾಗೃತಿನ ಮೂಡಿಸಿರ್ತೀರಾ ಅಂತ ಅನ್ಕೊಳ್ತೇನೆ. ಸೊ ಇದೆಲ್ಲ ತಿಳುವಳಿಕೆ ಮೊದಲೇ ಕೊಟ್ಟಿದ್ರೆ ಅವ್ರು ಗುರುತಿಸ್ಕೊಳ್ಳಕ್ಕೆ ಬಹುಶಃ ಈಸಿ ಆಗುತ್ತೆ ಅನ್ಸುತ್ತೆ.
1: ಹಾ, ಖಂಡಿತ ಈಸಿ ಆಗುತ್ತೆ. ಯಾಕಂದ್ರೆ ಕೆಲವು ಕ್ಲಿನಿಕ್ಸ್ ಅಂತ ನಡೆಸ್ತೀವಿ, ಅವರು ಗರ್ಭಿಣಿ ಆದಾಗ ರುಟೀನ್ ಚೆಕ್ಅಪ್ಸ್ ಗೆ ಬರ್ತಾರೆ. ಸೊ ಆವಾಗ ಮಾನಸಿಕ ಚೆಕ್ಅಪ್ ಕೂಡ ನಡೆಸ್ತೀವಿ. ಸೊ ಆವಾಗ ಕೆಲವ್ರಿಗೆ ಖಿನ್ನತೆ ಇಲ್ಲ, ಸೈಕೋಸಿಸ್ ಅಂತ ನಾವೇನ್ ಹೇಳ್ತೀವಿ, ಮನೋವಿಕೃತಿ, ಅದಕ್ಕೆ ಒಳಗೊಳ್ಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತದ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಜಾಸ್ತಿ ತಪಾಸಣೆ ಮಾಡೋದು ಇಲ್ಲ ಅವ್ರಿಗೆ ಜಾಸ್ತಿ ಫಾಲೋ ಅಪ್ ಕೊಡೋದು ಅದು ಮುಖ್ಯವಾಗಿರುತ್ತೆ.
0: ಡಾಕ್ಟರ್, ಈಗಲೇ ಹೇಳಿದ್ರಿ ನೀವು ಮನೋವಿಕೃತಿ, ಈ ಪದ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿಸ್ತಾ ಇದೆ. ಸೊ ಏನಿದು ಪ್ರಸವೋತ್ತರ ಮನೋವಿಕೃತಿ?
1: ಪ್ರಸವದ ನಂತರ ಇದು ಆಕ್ಚುಲಿ ಅಪರೂಪವಾಗಿ ಕಂಡು ಬರುತ್ತದೆ, ಆದ್ರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬೋದು. ಸೊ

0: ಮನೋವಿಕೃತಿ ಅಂದ್ರೆ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸೈಕೋಸಿಸ್ ಅಂತ ಅರ್ಥ. ಸೊ ಅಂದ್ರೆ ಇವರಲ್ಲಿ ಗೊಂದಲ, ಅಸಾಮಾನ್ಯವಾಗಿ ನಡವಳಿಕೆ, ಇಲ್ಲ ಒಂಥರ ಭ್ರಮೆಗಳು, ನನ್ನ ಗಂಡ ಏನೋ ನನ್ಗೆ ಮಾಡ್ಬಿಡ್ತಾನೆ, ನನ್ನ ಜೀವಕಪಾಯ ಇದೆ, ನಂದು ಮಗುವಿಗೆ ಜೀವಕಪಾಯವಿದೆ, ಸೊ ವಾಸ್ತವಕ್ಕೆ ವಿರುದ್ಧವಾಗಿ ನಂಬಿಕೆಗಳು, ಇಂಥದ್ದೆಲ್ಲ ಕಂಡು ಬರುತ್ತದೆ. ಸೊ ಇದು ಯಾಕೆ ಎಮರ್ಜೆನ್ಸಿ ಅಂತ ನಾವು ಹೇಳುವುದೆಂದರೆ, ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಜೀವಕ್ಕೆ ಅಪಾಯಗಳು ಸಾಧ್ಯತೆ ಇರುತ್ತೆ. ಒಂದು ತಾಯಿ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಮಗುವಿಗೆ ಏನಾದರೂ ಹಾನಿ ಮಾಡ್ಕೊಳ್ಳೋದು, ಆ ಥರ ಸಂದರ್ಭಗಳು ಕಂಡು ಬರುತ್ತದೆ.
1: ಈ ಮನೋವಿಕೃತಿಗೆ ಏನ್ ಕಾರಣ ಆಗುತ್ತೆ, ಅದರಲ್ಲೂ ಪ್ರಸವೋತ್ತರ ಮನೋವಿಕೃತಿಗೆ ಕಾರಣಗಳೇನು ಡಾಕ್ಟ್ರೆ?
0: ಪ್ರಸವೋತ್ತರ ಅದೇ ನಾನು ಮುಂಚೆ ಹೇಳಿದ ಹಾಗೆ ಹಾರ್ಮೋನ್ಸ್ ಲೆವೆಲ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ ಹಾರ್ಮೋನ್ಸು ಸಡನ್ ಆಗಿ ಕಡಿಮೆ ಆದಾಗ ಈ ಥರ ಗೊಂದಲಗಳು ಕಂಡು ಬರುತ್ತದೆ. ಅದರ ಜೊತೆಗೆ ಕೆಲವು ಟೈಮು ಅವ್ರಿಗೆ ಆಲ್ರೆಡಿ ಮಾನಸಿಕ ತೊಂದರೆ ಇದ್ದಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಮಾನಸಿಕ ತೊಂದರೆಗಳಿದ್ದಿರ್ಬೋದು. ಸೊ ಇಂಥ ಕಾರಣಗಳಿಂದ ಅವ್ರಿಗೆ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತನ್ನ ಮಗುವಿಗೆ ಯಾರಾದ್ರೂ ಏನಾದ್ರೂ ಮಾಡಿಬಿಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ಸುತ್ತೆ. ಇನ್ನು ಕೆಲವೊಂದು ಕಡೆ ನಾವು ಕೇಳಿದೀವಿ ಬೇಬಿ ಬ್ಲೂಸ್ ಅನ್ನೋ ಒಂದು ಪದನ, ಇದು ಮತ್ತೆ ಪ್ರಸವದ ನಂತರದ ಖಿನ್ನತೆ, ಇದ ಎರಡರ ವ್ಯತ್ಯಾಸ ಏನಾದರೂ ಇದೆಯಾ?
0: ಖಂಡಿತವಾಗಿ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಬಿ ಬ್ಲೂಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದು ಪ್ರಸವದ ನಂತರ ಸ್ವಲ್ಪ ದಿವಸ ಮಹಿಳೆಗೆ ಸ್ವಲ್ಪ ಗೊಂದಲ ಆಗೋದು, ಆತಂಕ, ಮಗುದು ಚಿಂತೆ, ಆದರೆ ಇದು ಖಿನ್ನತೆ ಅಷ್ಟು ಮಟ್ಟಿಗೆ ಹೋಗಲ್ಲ.
1: ಅದನ್ನ ಬೇಬಿ ಬ್ಲೂಸ್ ಅಂತ
0: ಹೇಳ್ತೀವಿ. ಸೊ ಇದು ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ, ಆತಂಕ, ನಾನು ಸರಿ ಮಾಡ್ತಾ ಇಲ್ವೇನೋ, ನಾನು ಎದೆ ಹಾಲು ಕುಡ್ಸಕ್ ಆಗ್ತಾ ಇಲ್ವೇನೋ. ಸೊ ಆ ತರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಇದು ಕಂಡು ಬರುತ್ತೆ. ಆದ್ರೆ ಖಿನ್ನತೆ ಅನ್ನೋದು ಎರಡು ವಾರ ನಂತರನೂ ಇರೋಂಥದ್ದು ಖಿನ್ನತೆ ಅಂತ ಹೇಳ್ತೀವಿ. ಬೇಬಿ ಬ್ಲೂಸ್ ಅನ್ನೋದು ತಾತ್ಕಾಲಿಕವಾಗಿರೋ ಭಾವನಾತ್ಮಕ ಬದಲಾವಣೆಗಳು. ಪ್ರಸವ ನಂತರ ಅವರಿಗೆ ಬೇಗ ಸಿಟ್ಟಾಗುವುದು, ಇಲ್ಲ ಮಗು ಬಗ್ಗೆ ಚಿಂತೆ, ಆತಂಕ, ಇದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಅದು ಅದ್ರ ಪಾಡಿಗೆ ಕಡಿಮೆ ಆಗ್ಬೋದು. ಆದರೆ ಖಿನ್ನತೆ ಅನ್ನೋದು ಯೂಶ್ವಲಿ ಅವರ ದೈನಂದಿನ ಜೀವನ ಹಾಗೂ ಮಗುವಿನ ಆರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೆ ಖಿನ್ನತೆಗೆ ನಾವು ಯೂಶ್ವಲಿ ಔಷಧಿ ಇಲ್ಲ ಕೌನ್ಸಿಲಿಂಗ್ ನೀಡಬೇಕಾಗ್ಬೋದು.
1: ಸಾಮಾನ್ಯವಾಗಿ ಮೊದಲ ಮಗುವಿನ ತಾಯಿ ಆಗುವಂಥ ಮಹಿಳೆಯರಿಗೆ ಒಂಥರ ಆತಂಕ ಇದ್ದೇ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುತ್ತೆ. ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಶರೀರದಲ್ಲಿ, ಹಾಗಾಗಿ ಅವರಿಗೆ ಗೊಂದಲಗಳು ಜಾಸ್ತಿ ಆಗುತ್ತೆ. ಸೊ ಇಂಥ ತಾಯಿಯಾಗುವ ಮಹಿಳೆಯರು ಜೀವನದ ಬಗ್ಗೆ ಬೇಸರ ಪಡೋದನ್ನ ನಾವು ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ನೀವು ಹೇಳಿದ ಹಾಗೆ ಹಾರ್ಮೋನ್ಸ್ ಚೇಂಜಸ್ ಕೂಡ ಕಾರಣ ಆಗಬಹುದೇನೋ. ಅದು ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಬೇಸರ ಪಟ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಳ್ಳೋ ಅಂಥವ್ರಿಗೆ ಏನು ಮಾಡಬಹುದು ನಾವು?
0: ಸೊ ನಿರಂತರ ಆತ್ಮಹತ್ಯೆಯ ಆಲೋಚನೆ ಇದು ಕಂಡು ಬಂದಲ್ಲಿ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತಾಯಿಯನ್ನು ಒಬ್ಬರೇ ಬಿಡಬಾರ್ದು. ಅವರನ್ನು ಕೂಡಲೇ ಒಂದು ಮನೋವೈದ್ಯರು ಅಥವಾ ಯಾವುದಾದ್ರೂ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಬೇಕು. ಅದರ ಜೊತೆ ಒಂದು ಕುಟುಂಬದ ಬೆಂಬಲ ಕೂಡ ತುಂಬ ಮುಖ್ಯವಾಗಿರುತ್ತದೆ.
1: ಕುಟುಂಬದವರು ಗರ್ಭಿಣಿಯನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸವದ ನಂತರ ಮಗುವನ್ನ ಆರೈಕೆ ಮಾಡೋದ್ರವರೆಗೂ ಕುಟುಂಬದವರ ಬೆಂಬಲ ಸಾಕಷ್ಟು ಬೇಕಾಗತ್ತೆ. ಸೊ ಕುಟುಂಬದವರು ಇಂಥ ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಆ ಬಾಣಂತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸಲಹೆನ ನೀಡ್ತೀರಾ?
0: ಸೊ ಮಗುವಿನ ಜನನ ನಂತರ ಒಂದು ತಾಯಿಯ ಮೇಲೆ ಒಂದು ದೈಹಿಕ, ನೀವು ಹೇಳ್ದಾಗೆ ದೈಹಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ಒತ್ತಡ ಹೆಚ್ಚಾಗುತ್ತೆ. ಒಂದು ಮನೆ ಕೆಲಸ ಆಗಿರ್ಬೋದು, ಇಲ್ಲ ಮಗುವಿಗೆ ಆರೈಕೆ ಸಹಾಯ ನಾವು ಮಾಡಿದ್ದಲ್ಲಿ ಆ ತಾಯಿಯ ಸ್ಟ್ರೆಸ್ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ಕುಟುಂಬದ ಬೆಂಬಲ ತುಂಬ ಮುಖ್ಯವಾಗಿರುತ್ತೆ. ಕುಟುಂಬದ ಬೆಂಬಲವು ಒಂಟಿತನ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಕೂಡ ತಾಯಿ ಮಗು ಬಾಂಧವ್ಯ ಕೂಡ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ತಾಯಿ ಮಗು ಬಾಂಧವ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಎದೆ ಹಾಲು ಕುಡಿಸೋದು. ಸೊ ಎದೆ ಹಾಲು ಕುಡಿಸೋದ್ರಲ್ಲಿ ತಾಯಿ ಮಗುವಿನ ನೋಡ್ತಾರೆ, ತಬ್ಕೊಳ್ತಾರೆ. ಸೊ ಅದರಿಂದ ಮಗು ಮತ್ತು ತಾಯಿಯ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರದ್ದು ವಿಜ್ಞಾನ ಏನು ಅಂದರೆ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಟೋಸಿನ್ ಹಾರ್ಮೋನು ತಾಯಿ ಮತ್ತು ಮಗುವಿ ಬಾಂಧವ್ಯಗೆ ತುಂಬ ಇಂಪಾರ್ಟೆಂಟ್. ಸೊ ಈ ತಾಯಿ ಮತ್ತು ಮಗು ಬಾಂಧವ್ಯ ನಾವು ಹೇಗೆಲ್ಲ ಹೆಚ್ಚು ಮಾಡಿಸ್ಬೋದು ಅಷ್ಟು ಕುಟುಂಬದ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ನೀವು ಹೇಳ್ತಾ ಇದ್ದೀರಾ ಕುಟುಂಬದವರ ಬೆಂಬಲ ತುಂಬಾ ಇಂಪಾರ್ಟೆಂಟು.

0: ಯಾಕೆಂದ್ರೆ ತಾಯಿಗೆ ಸಾಕಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ ಕುಟುಂಬದವರ ಬೆಂಬಲ ಸಿಕ್ಕಿದ್ರೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದೀವಿ. ಕುಟುಂಬದ ಒಂದು ಬೆಂಬಲ ಸಿಗ್ತಾ ಇತ್ತು ನಾವು ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದಾಗ. ಸೊ ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುವಾಗ, ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಗು ನೋಡ್ಕೊಳ್ಳೋದು ತಾಯಿಗೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ತುಂಬಾ ಸ್ಟ್ರೆಸ್ ಅನ್ನೋದು ನೀವೇನು ಹೇಳಿದ್ರಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಕುಟುಂಬದವರ ಬೆಂಬಲ ಅವರಿಗೆ ಇರಲ್ಲ, ಸಹಕಾರ ಇರೋದಿಲ್ಲ. ಇಬ್ರು ವರ್ಕಿಂಗ್ ಆಗಿರೋದ್ರಿಂದ ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ಅಂತ ನೋಡುವಾಗ ಬಾಣಂತಿ ಅನ್ನೋದು ಕೂಡ ಮರೆತು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ಟೆಲಿಮನಸ್ ಸೇವೆ ಯಾವ ರೀತಿ ಒಂದು ಸಹಕಾರವನ್ನ ನೀಡಬಹುದು, ಹೇಗೆ ಅವರು ಇದನ್ನ ಸದ್ಬಳಕೆ ಮಾಡ್ಕೊಳ್ಬಹುದು?
1: ಸೊ ಟೆಲಿಮಾನಸ್ ಅನ್ನೋದು ಒಂದು ಗೌರ್ಮೆಂಟಿಂದ ಹೆಲ್ಪ್ ಲೈನ್ ಇರುವಂಥದ್ದು. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ಖಿನ್ನತೆ, ಒತ್ತಡ ಅಥವಾ ಇತರ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಸಲಹೆ ಮತ್ತು ಸಹಾಯ ಪಡೆಯಲು ಕಾಲ್ ಮಾಡ್ಬೋದು. ಸೊ ಈ ಕಾಂಟ್ಯಾಕ್ಟ್ ನಂಬರು 144116 ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಈ ಎಲ್ಲ ಸೇವೆಗಳು ಸೌಲಭ್ಯಗಳು ಸಿಗುತ್ತದೆ. ಟೆಲಿಸೈಕ್ಯಾಟ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ, ವಿಡಿಯೋ ಕಾಲ್ ಮೂಲಕ ಪೇಷಂಟನ್ನ ನೋಡ್ಬಿಟ್ಟು ಅವರಿಗೆ ಏನು ಸಹಾಯ ಮಾಡ್ಬೋದು ಅದರನ್ನ ಸಹಾಯ ಕೊಡ್ತಾರೆ. ಈವನ್ ವಿಡಿಯೋ ಕಾಲ್ ಇಂದ ಮೆಡಿಸಿನ್ಸ್ ಕೂಡ ಬರೆದು ಕೊಡ್ತಾರೆ. ಆದರೆ ಅದಕ್ಕೆ ಕೆಲವು ಕ್ರೈಟೀರಿಯಾಸ್ಗಳಿರುತ್ತೆ. ಅಂದರೆ ತುಂಬ ಅವರಿಗೆ ಅನಿಸಿದ್ರೆ ಈ ಪೇಷಂಟಿಂದ ಯಾರಿಗಾದರೂ ಹಾನಿ ಆಗ್ತಾ ಇದೆ, ಇಲ್ಲ ಅವ್ರಿಗೆ ಕೂಡ ನಿರಂತರ ಏನಾದರೂ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಇದ್ರೆ ಕೂಡಲೇ ಅವರನ್ನ ಈ ತರ ತುರ್ತು ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಸೊ ಅವರು ಸಹಾಯ ಪಡಿಬಹುದು.
0: ಈ ಟೆಲಿಸೈಕ್ಯಾಟ್ರಿ ಅವ್ರನ್ನ ಸಂಪರ್ಕ ಮಾಡೋದು ಕೂಡ ಈ ಟೆಲಿಮನಸ್ ನಂಬರ್ ಇಂದಾನೆ. 144116 ಕಾಲ್ ಮಾಡಿದ್ರೆ ಈ ಟೆಲಿಸೈಕ್ಯಾಟ್ರಿ ಒಂದು ಸಹಾಯವನ್ನ ಕೂಡ ಅವರು ಪಡಿಬಹುದು. ಅವರು ನೇರವಾಗಿ ವಿಡಿಯೋ ಮೂಲಕ ವೈದ್ಯರ ಹತ್ರ ಮಾತಾಡಿ ಸಮಾಲೋಚನೆಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರ. ಬಹುಶಃ ಇದು ನಮ್ಮ ನಗರದ ಪ್ರದೇಶದಲ್ಲಿ, ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದೆ, ಒಬ್ಬಂಟಿಯಾಗಿ ಇರುವಂತಹ ಒಂದು ತಾಯಂದಿರಿಗೆ ಇದು ಸಾಕಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗ ಖಂಡಿತವಾಗಿಯೂ ನಮ್ಮ ಜನರು ಪಡ್ಕೊಳ್ಬೇಕು. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ. ಕುಟುಂಬದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಅರ್ತು ಒಬ್ರಿಗೊಬ್ರು ಸಹಕಾರ ನೀಡಿದ್ರೆ ಜೀವನ ಸುಖಮಯ, ಇಲ್ಲೇ ಸ್ವರ್ಗ. ಇಷ್ಟೊತ್ತು ಮಾಹಿತಿಯನ್ನ ನೀಡಿದ ಡಾಕ್ಟರ್ ನೇಹಾ ಮಕ್ಕಿತಾಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಅನುದಿನ ಓಂಕಾರ ಜೇಂಕಾರ. ಹೌದು, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9 ಗಂಟೆ. ಇನ್ನೀಗ ಇಂದಿನ ವಿಶೇಷ.

ಹುಣ್ಣಿಮೆಯ ದಿನ ಇವತ್ತು ರಕ್ಷಾಬಂಧನದ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಅನೇಕ ಕಡೆ ಇದನ್ನ ನೂಲು ಹುಣ್ಣಿಮೆ ಅಂತಾನೂ ಕರೆಯಲಾಗುತ್ತೆ. ಇವತ್ತು ತಂಗಿ ತನ್ನ ಅಣ್ಣನ ಕೈಗೆ ರಕ್ಷಾ ಸೂತ್ರವನ್ನ ಕಟ್ತಾಳೆ, ಆ ಮೂಲಕ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ಈ ರಕ್ಷಾ ಸೂತ್ರ ಅಂತ ಏನಿದೆ ಅದನ್ನ ಕಟ್ಟಿಸ್ಕೊಂಡಂತಹ ಅಣ್ಣ ಸಹ ತಂಗಿಯ ಕುರಿತಾಗಿ ಹಾರೈಸ್ತಾನೆ, ಅವನ ಯೋಗಕ್ಷೇಮವನ್ನ ಬಯಸ್ತಾನೆ. ಈ ರೀತಿ ಅಣ್ಣ ತಂಗಿ ಇಬ್ಬರೂ ಸಹ ಇವತ್ತು ವಿಶೇಷವಾಗಿ ಆಚರಣೆ ಮಾಡುವಂತಹ ಹಬ್ಬ ಇದು ರಕ್ಷಾಬಂಧನ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ ಈ ಒಂದು ಆಚರಣೆಯ ಕುರಿತಾಗಿ ಒಂದಷ್ಟು ಮಾತಾಡ್ತಾ ಹಾಡುಗಳ ಜೊತೆಗೆ ನಾವು ಸಾಗೋಣ.

ಇವತ್ತು ರಕ್ಷಾಬಂಧನ. ಅನೇಕ ಮನೆಗಳಲ್ಲಿ ತಂಗಿ ಅಣ್ಣನ ಕೈಗೆ ರಾಖಿಯನ್ನ ಕಟ್ಟುವಂತಹ ಸಂದರ್ಭ ಈ ಕ್ಷಣದಲ್ಲಿ ಇರುತ್ತೆ. ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಕೆಲವರೇ ನಾವು ಕೈಗೆ ಕಟ್ಟುವಂತಹ ರಾಖಿ ಇದೆಯಲ್ಲ, ಅದು ಕೇವಲ ಒಂದು ದಾರ ಅಲ್ಲ, ಅದೊಂದು ಅನುಬಂಧ ಅಂತಾನೆ ಹೇಳ್ಬೋದು. ಅಣ್ಣ ತಂಗಿಯನ್ನೆಲೆ ಅನೇಕ ಸಣ್ಣ ಪುಟ್ಟ ಜಗಳಗಳು ಬಂದೇ ಇರುತ್ತೆ. ಒಬ್ಬರನ್ನೊಬ್ಬರು ಕಾಡಿಸಿ ಪೀಡಿಸಿದಂತಹ ಕ್ಷಣಗಳು ಸಹ ಎಲ್ಲರ ಬದುಕಲ್ಲಿಯೂ ಇದ್ದೇ ಇರುತ್ತೆ. ಆದರೆ ಆ ಎಲ್ಲ ಜಗಳಗಳನ್ನ ಮರೆತು ನಾನು ನಿನ್ನ ಜೊತೆ ಇದ್ದೀನಿ ಅನ್ನುವ ಭರವಸೆಯನ್ನ ಮೂಡಿಸುವಂತಹ ಸಂಬಂಧ ಆದರೆ ಅದು ಅಣ್ಣ ತಂಗಿ ಸಂಬಂಧ ಅಲ್ವಾ? ಅಣ್ಣನ ಚಾಕ್ಲೇಟ್ ಅನ್ನ ತೆಗೆದುಕೊಂಡಿದ್ದಕ್ಕೆ ತಂಗಿಯ ಜಗಳ ಮಾಡಿದಿರ್ಬೋದು, ಅಥವಾ ತಮ್ಮನ ಆಟಿಕೆ ಮುಟ್ಟಿದ್ದಕ್ಕೆ, ಅಂದರೆ ನಾವು ಆಟ ಆಡೋ ವಸ್ತುವನ್ನು ಕಿತ್ಕೊಂಡಿದ್ದಕ್ಕೆ ಅಕ್ಕ ಕೋಪ ಮಾಡಿಕೊಂಡಿದ್ದಿರ್ಬೋದು, ಟಿವಿ ರಿಮೋಟ್ಗಾಗಿ ನಡೀತಾ ಇದ್ದಂತಹ ಸಣ್ಣ ಜಗಳಗಳು ಇರ್ಬೋದು, ಇವೆಲ್ಲವೂ ನೆನಪಾಗತ್ತೆ. ಆದರೆ ಆ ಎಲ್ಲ ಜಗಳಗಳನ್ನು ಮರೆಸುವಂತಹ ಶಕ್ತಿ ಇರೋದು ಈ ರಾಖಿ ಹಬ್ಬಕ್ಕೆ. ಪರಸ್ಪರ ಈ ಒಂದು ರಾಖಿ ದಾರವನ್ನು ಅಣ್ಣನ ಕೈಗೆ ಕಟ್ಟಿದ್ರೆ ಖಂಡಿತ ಆ ಎಲ್ಲ ಕೋಪಗಳು ಹೋಗುತ್ತೆ, ಆ ಜಗಳಗಳು ಮಾಸಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತಷ್ಟು ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಕೋಣ.

ರಕ್ಷಾಬಂಧನ. ಇಲ್ಲಿ ರಕ್ಷಣೆ ಅನ್ನೋ ಒಂದು ಪದ ಇದೆ ಅಲ್ವಾ. ರಕ್ಷಣೆ ಅಂದ್ರೆ ಕೇವಲ ಕಷ್ಟ ಬಂದಾಗ ಕಾಪಾಡೋದು ಅಂತ ಅಲ್ಲ. ತಂಗಿಯ ಸಂತೋಷದಲ್ಲಿ ಸಂತೋಷವನ್ನ ಕಾಣೋದು, ಅವಳ ನೋವಿನಲ್ಲಿ ಜೊತೆಯಾಗೋದು, ಅವಳು ತಪ್ಪು ಮಾಡಿದಾಗ ತಿದ್ದೋದು, ಕುಗ್ಗಿದಾಗ ಧೈರ್ಯ ತುಂಬೋದು, ಇವೆಲ್ಲವೂ ರಕ್ಷಣೆಯ ಬೇರೆ ಬೇರೆ ಅರ್ಥಗಳು ಅಂತಾನೆ ಹೇಳ್ಬೋದು.

ರಕ್ಷಾಬಂಧನ ಅಂದ್ರೆ ರಕ್ಷಣೆಯ ಬಂಧ ಅಂತ ಹೇಳಿ. ಕೆಳಗುರೆ, ಪ್ರತಿಯೊಂದು ಆಚರಣೆಗೂ ಅದರದೇ ಆದಂತಹ ಒಂದು ಐತಿಹ್ಯ ಅಂದ್ರೆ ಹಿಸ್ಟ್ರಿ, ಇತಿಹಾಸ ಇರುತ್ತೆ. ಈ ರಕ್ಷಾಬಂಧನಕ್ಕೂ ಒಂದು ಇತಿಹಾಸ ಇದೆ. ಏನಪ್ಪಾ ಅಂದ್ರೆ, ಮಹಾಭಾರತದಲ್ಲಿ ದ್ರೌಪದಿ ತನ್ನ ಸೀರೆಯ ಪಟ್ಟಿಯನ್ನ ಹರಿದು ಶ್ರೀಕೃಷ್ಣನ ಗಾಯಗೊಂಡಂತಹ ಬೆರಳಿಗೆ ಕಟ್ತಾಳಂತೆ. ಅದಕ್ಕೆ ಒಂದು

102.9 ಎಫ್ಎಂ ಟ್ಯೂನ್ ಮಾಡಿದ್ರ 9:25 ಇಂದಿನ ವಿಶೇಷದಲ್ಲಿ ರಕ್ಷಾಬಂಧನದ ವಿಶೇಷತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ.

ಇರಬಹುದು. ಆದರೆ ಈ ದೂರ ಅನ್ನೋದು ನೋಡಿ ಮ್ಯಾಟರೇ ಆಗಲ್ಲ. ಈಗಂತೂ ಫೋನ್ ಇದೆ, ಫೋನಲ್ಲಿ ಮಾತಾಡಿದ್ರೆ ಅಂದರೆ ಒಂದೆರಡು ಮಾತುಗಳೇನಿದೆ ಅದು, ಜೊತೆಗೆ ಈ ದೂರದಲ್ಲಿರೋರು ಕೆಲವೊಮ್ಮೆ ರಾಖಿಯ ಮೂಲಕ ಅಂಚೆ ಮೂಲಕ ರಾಖಿಯನ್ನು ಕಳಿಸ್ಕೊಡ್ತಾರೆ. ಅಂದರೆ ಪೋಸ್ಟ್ ಮೂಲಕನೂ ರಾಖಿಯನ್ನು ಪೋಸ್ಟ್ ಮಾಡಿ ಅಣ್ಣನಿಗೆ ತಲುಪಿಸ್ತಾರೆ. ಕೆಲವರಂತೂ ವಿಡಿಯೋ ಕಾಲ್ ಮಾಡಿ ಈ ಹಬ್ಬವನ್ನು ಅಣ್ಣನ ಜೊತೆ ಆಚರಿಸ್ತಾರೆ. ಹಾಗಾಗಿ ಈ ದೂರ ಅನ್ನೋದಿದೆಯಲ್ಲ ಅದು ಈ ರಾಖಿ ಹಬ್ಬದಲ್ಲಿ ಯಾವತ್ತೂ ಅಡ್ಡಿ ಆಗೋದಿಲ್ಲ ಅಂತಲೇ ಹೇಳ್ಬೋದು.

ಇಂದಿನ ವಿಶೇಷ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಳಗರೆ ಇತಿಹಾಸ ಹೇಳುತ್ತೆ, ಹಿಂದೆ ರಾಜ ಮಹಾರಾಜರು ಯುದ್ಧದ ಸಂದರ್ಭದಲ್ಲಿ ಯುದ್ಧವನ್ನು ಎದುರಿಸೋದಕ್ಕೆ ಅಂತ ಹೇಳಿ ಹೋಗಬೇಕಾದ್ರೆ ರಾಜರ ತಂಗಿಯರು ಅವರ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ನೀವು ಜಯಶಾಲಿಯಾಗಿ ಬನ್ನಿ ರಾಜ್ಯವನ್ನು ಗೆದ್ದು ಅಂತ ಹೇಳಿ ಕಳಿಸ್ತಾ ಇದ್ರಂತೆ ಹಾರೈಸಿ. ಇದಕ್ಕೆ ಪೂರಕವಾಗಿ ಒಂದು ಸಂದೇಶ ಬಂದಿದೆ, ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಣಿ ಕರ್ಣಾವತಿ ಮೇವಾರ ಇವರು ರಕ್ಷಣೆಗಾಗಿ ಮೊಘಲ್ ದೊರೆ ಹುಮಾಯನಿಗೆ ರಕ್ಷಾಬಂಧನವನ್ನು ಕಟ್ಟಿ ಕಳಿಸಿರ್ತಾಳೆ ಅಂತ, ಹಾಗೆ ರಾಣಿ ಪದ್ಮಾವತಿ ಅಲ್ಲಾವುದ್ದೀನ್ ಆಕ್ರಮಣವನ್ನು ಎದುರಿಸೋದಕ್ಕೆ ತನ್ನ ಯೋಧರಿಗೆ ರಾಜ್ಯ ರಕ್ಷಣೆಯ ಗೌರವಕ್ಕೆ ಅಂತ ಹೇಳಿ ರಕ್ಷಾಬಂಧನವನ್ನು ಕಳಿಸಿರ್ತಾಳೆ ಅಂತಲೂ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಪೀಣ್ಯದಿಂದ. ಕೆಳಗರೆ ಮತ್ತಷ್ಟು ಮಾತಾಡೋಣ ಈ ಆಚರಣೆಯ ಬಗ್ಗೆ. ಈಗ ಒಂದು ಹಾಡು.

ಅನೇಕರು ಸಂದೇಶ ಕಳಿಸ್ಕೊಡ್ತಾ ಇದ್ದಾರೆ. ವಿವಿಧ ಭಾರತೀಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ರಕ್ಷಾಬಂಧನದ ಶುಭಾಶಯಗಳು ಅಂತ ಹೇಳಿ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಅವರು

ಮೆಸೇಜ್ ಮಾಡಿದ್ದಾರೆ, ಸಾವಿರ ಜನುಮಗಳು ನಮ್ಮ ಬಂಧ ಹೀಗೆ ಇರಲಿ ವಿವಿಧ ಭಾರತೀಯ ಜೊತೆ ಅಂತ ಹೇಳಿ ನಮ್ಮ ಕೇಳುಗರು ಮೆಸೇಜ್ ಮಾಡ್ತಾ ಇದ್ದಾರೆ. ಮಾಧವನ್, ಜಯಲಕ್ಷ್ಮಿ ಚೆನ್ನೈಯಿಂದ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಗಳಿಗೂ ಕೇಳುಗರಿಗೂ ಹಬ್ಬದ ಶುಭಾಶಯ ಅಂತಿದ್ದಾರೆ. ಇನ್ನು ಶಶಿ ಪದ್ಮನಾಭ ನಗರಿಂದ ಹೇಳ್ತಾ ಇದ್ದಾರೆ, ನಾನು ಸಹ ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಒಂದೇ ಬಳ್ಳಿಯ ಹೂಗಳು ನಾವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಣ್ಣ ನಿನ್ನ ಸೋದರಿ ಅಣ್ಣ ಮರೆಯದಿರು ಎಂದೆಂದು, ಈ ಹಾಡು ಎಷ್ಟು ಸೊಗಸಾಗಿದೆ ಅಲ್ವಾ ಅಂಥೇಳಿ ವಾಣಿಶ್ರೀ ಧಾರವಾಡದಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಸಾವಿರ ಜನ್ಮದಲ್ಲೂ ನಮ್ಮ ಬಂಧ ಹೀಗೆ ಇರಲಿ, ಈ ಕಾರ್ಯಕ್ರಮದ ಆಶಯದಂತೆ ನಮ್ಮ ಆಕಾಶವಾಣಿ ಜೊತೆಗಿನ ಬಂಧವು ಹೀಗೆ ಇರಲಿ ಅಂತ ಮೀರಾ ಶುಭಾಷ್ ಕುಲಕರ್ಣಿ ಕೆಂಗೇರಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ.

ಈ ರಕ್ಷಾಬಂಧನದ ಬಗ್ಗೆ ಚಂದ್ರಿಕಾ ನೇರಳಗುಂಡಿಯವರು ಒಂದು ಕವಿತೆಯನ್ನು ಬರೆದು ಕಳಿಸಿದ್ದಾರೆ. ಕೈಗೆ ಕಟ್ಟಿದ ಪವಿತ್ರ ದಾರ ಮನಕ್ಕೆ ತುಂಬಿತು ಪ್ರೀತಿ ಅಪಾರ, ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ನಲ್ಮೆಯ ದಾರ ಸಿ

ಹಂಚುತ್ತ ಸಂಭ್ರಮಿಸುವ ಬಾರ, ಕಷ್ಟ ಸುಖದಲ್ಲಿ ಜೊತೆಯಾಗಬಾರ, ಅಣ್ಣ ತಂಗಿಯರ ಬಂಧವು ಎಂದೆಂದಿಗೂ ಹಸಿರಾಗಲಿ, ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನದ ಶುಭಾಶಯಗಳು ಅಂತ ಹೇಳಿ.

ಹೌದು ಕೇಳಿದ್ರೆ, ಇವತ್ತು ಅಣ್ಣ ತಂಗಿಯರು ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಹಾಡ್ತಾ ಸಂಭ್ರಮಿಸುವಂತಹ ಆಚರಣೆ ಇದು ರಕ್ಷಾಬಂಧನ. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಇನ್ನೀಗ ಸಮಯ 10 ಗಂಟೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವ ಸಂಸ್ಕೃತ ದಿನವಾದ ಇಂದು ದೇಶದ ಸಮಸ್ತ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಶುಭಾಶಯ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಸಂಸ್ಕೃತವು ಭಾರತದ ಜ್ಞಾನ, ಚಿಂತನೆ ಮತ್ತು ಸೃಜನಶೀಲತೆಯ ನಿರಂತರ ವಾಹಕವಾಗಿದೆ. ಅದರ ಸಕಾರಾತ್ಮಕ ಪ್ರಭಾವವನ್ನು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಕಾಣಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2014 ಆಗಸ್ಟ್ 28ರಂದು ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಪರಿಶೀಲನೆ ವೇಳೆ ಜಪಾನ್ನಲ್ಲಿ ಬಾಸ್ಮತಿ ಅಕ್ಕಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಪಡೆಯಲು ಭಾರತ ಪ್ರಯತ್ನಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಒಸಾಕಾದಲ್ಲಿ ಹೂಡಿಕೆದಾರರು ಮತ್ತು ಉದ್ಯಮಿಗಳ ರೋಡ್ ಶೋ ಉದ್ದೇಶಿಸಿ ಅವರು ಮಾತನಾಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಂದು ಆರಂಭವಾಗಿದ್ದ 57 ದಿನಗಳ ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ನಿಯಂತ್ರಣದಲ್ಲಿದ್ದು ಸಾರ್ವಜನಿಕರು ಆತಂಕಕ್ಕೊಳಗಾಗದೆ ರೋಗ ಲಕ್ಷಣ ಕಂಡುಬಂದರೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಜಿಲ್ಲೆಯಲ್ಲಿ ಈವರೆಗೆ 87 H1N1 ಪ್ರಕರಣ ದಾಖಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಬಡವರಿಗೆ ನಿವೇಶನದ ಹಕ್ಕು ನೀಡಲು ಮೊದಲ ಹಂತದಲ್ಲಿ ಡಿಸೆಂಬರ್ಗೂ ಮುನ್ನ ಕನಿಷ್ಠ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ 32.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ 22ರ ಮೇಲ್ಸೇತುವೆಗೆ ಇದೇ 30ರಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ನೆದರ್ಲೆಂಡ್ಸ್ನ ಆಮ್ಸ್ಟರ್ ವೀನ್ನಲ್ಲಿ ನಡೆದ FIH ಮಹಿಳಾ ಹಾಕಿ ವಿಶ್ವಕಪ್ನ 5ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಭಾರತ ಜರ್ಮನಿಯ ವಿರುದ್ಧ 3-1 ಗೋಲುಗಳಿಂದ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಇದು ಕಳೆದ 52 ವರ್ಷಗಳಲ್ಲಿ ಅಂದರೆ 1974ರ ನಂತರ ವಿಶ್ವಕಪ್ನಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 MHz ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 10:04 ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. ಹೌದು ಕೇಳುಗರೆ, ಹಳೆಯ ಗೀತೆಗಳನ್ನು ಇಷ್ಟಪಡುವವರಿಗಾಗಿಯೇ ಪ್ರತಿದಿನ ನಮ್ಮ ನಿಲಯದಿಂದ 10:03 11 ಗಂಟೆಯವರೆಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, ಹಾಗೆ ಸಂಜೆ 5:02 6 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ನಿಮಗಾಗಿ ಮೂಡಿಬರುತ್ತೆ. ಆರಂಭಿಸೋಣ ಮಕ್ಕಳ ಸೈನ್ಯ ಚಿತ್ರದ ಹಾಡು, ವಾಣಿ ಜೈರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಎಂಎಸ್ ವಿಶ್ವನಾಥನ್ ಅವರ ಸಂಗೀತ.

ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿಶೇಷ ಹಳೆಯ ಹಾಡುಗಳ ಪಟ್ಟಿ ನಿಮಗಾಗಿ ಮೂಡಿಬರುತ್ತೆ. ಪ್ರೇಮ ತರಂಗ ಚಿತ್ರದ ಹಾಡು, ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ, ದರಾ ಬೇಂದ್ರೆಯವರ ರಚನೆ, ಎಂ ರಂಗರಾವ್ ಅವರ ಸಂಗೀತ.

ಇದೀಗ ಮಾನಸ ವೀಣೆ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಕೇಳಿ. ಕೆಜೆ ಜೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಶಿವ ಮೆಚ್ಚಿದ ಕಣ್ಣಪ್ಪ ಕೆಳಗರೆ, ಈ ಒಂದು ಚಿತ್ರದಲ್ಲಿ ಒಟ್ಟು 6 ಹಾಡುಗಳಿವೆ. ಇದೊಂದು ಭಕ್ತಿ ಪ್ರಧಾನ ಚಿತ್ರ ಅಲ್ವಾ? ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಇರೋ 6 ಹಾಡುಗಳಲ್ಲಿ 5 ಹಾಡುಗಳು ಭಕ್ತಿ ಪ್ರಧಾನ ಚಿತ್ರಗೀತೆಗಳೇ ಆಗಿವೆ. ಆದರೆ ಇದರಲ್ಲಿ ಒಂದು ಡುಯೆಟ್ ಹಾಡಿದೆ, ಇದೊಂದು ವಿಶೇಷ ಅನಿಸುತ್ತೆ. ಆ ಒಂದು ಡುಯೆಟ್ ಹಾಡನ್ನು ಈಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ.

1976ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ಜನಪ್ರಿಯ ಸಾಮಾಜಿಕ ಚಿತ್ರ ಅಂದರೆ ಅದು ಈಶ್ವರಿ ಪ್ರೊಡಕ್ಷನ್ ಲಾಂಛನದ ನಾನಿನ್ನ ಮರೆಯಲಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸಿದ್ದು ಲಕ್ಷ್ಮಿಯವರು. ನಾನಿನ್ನ ಮರೆಯಲಾರೆ ಒಂದು ಸಂಪೂರ್ಣ ಮನೋರಂಜನೆಯ ಚಿತ್ರ ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಮೋಟಾರ್ ಸೈಕಲ್ ಸವಾರಿ ಇದೆಯಲ್ಲ, ಅದು ಈ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು. ಈಗ ನಾನಿನ್ನ ಮರೆಯಲಾರೆ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯ ಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ.

0: ಒಳ್ಳೆಯ ಗೀತೆಯನ್ನ ಕೇಳಿದ್ರಿ, ನಾ ನಿನ್ನ ಮರೆಯಲಾರೆ ಅಂತ ಹೇಳಿ. ಇದು ಒಂದು ಕಾಲದಲ್ಲಿ ಕಾಲೇಜು ಹುಡುಗ ಹುಡುಗಿಯರ ಡ್ಯುಯೆಟ್ ಹಾಡಾಗಿತ್ತು ಅಂತಾನೆ ಹೇಳಬಹುದು. ಎಲ್ಲ ಪ್ರೇಮಿಗಳ ಬಾಯಲ್ಲಿ ನಲಿದಾಡಿದ ಹಾಡು ಇದು, ನಾ ನಿನ್ನ ಮರೆಯಲಾರೆ. ಓಕೆ ಕೇಳಿದ್ರೆ, ಈಗ 10:29 ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತಷ್ಟು ಹಳೆಯ ಚಿತ್ರಗೀತೆಗಳು ನಿಮಗಾಗಿ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. 10:31 ಇನ್ನೀಗ ರವಿಚಂದ್ರ ಚಿತ್ರದ ಹಾಡನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ದನಿಗಳಲ್ಲಿ ಈ ಒಂದು ಹಾಡಲ್ಲಿ ಪ್ರೇಯಸಿ ತನ್ನ ಪ್ರೇಮಿಯನ್ನು ದೇವರಿಗೆ ಹೋಲಿಸಿ ಹಾಡುವಂತಹ ಹಾಡಿದು. ಇದು ರಾಮ ಮಂದಿರ ನೀ ಶ್ರೀರಾಮ ಚಂದಿರ ಅಂತ ಹೇಳಿ. ಹೌದಲ್ವಾ, ಗಂಡನನ್ನು ದೇವರು ಅಂತನೂ ಆರಾಧಿಸುವಂತಹ ಸಂಪ್ರದಾಯ ನಮ್ಮಲ್ಲಿ ಇದೆ. ಅದೇ ರೀತಿಯ ಒಂದು ಭಾವನೆಯನ್ನು ಒಳಗೊಂಡಂತಹ ಹಾಡಿದು. ಇದು ರಾಮ ಮಂದಿರ. ಈಗ ಕೇಳಿ ಈ ಗೀತೆ ನಿಮಗಾಗಿ.

ಮುಂದಿನ ಗೀತೆ ಗಂಧರ್ವಗಿರಿ ಚಿತ್ರದ ಗಂಧರ್ವಗಿರಿಯಲ್ಲಿ ಗಂಧರ್ವರೇ ನೀವು ಅನ್ನೋ ಹಾಡು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರು. ಕೆಳಗರೆ ಗಂಧರ್ವರು ಅಂದರೆ ದೇವಲೋಕದಲ್ಲಿ ವಾಸ ಮಾಡುವವರು ಅಂತ ಹೇಳಿ ಪುರಾಣ ಹೇಳುತ್ತೆ. ಇವರ ಪ್ರಮುಖ ಲಕ್ಷಣ ಏನು ಗೊತ್ತಾ, ಅದ್ಭುತವಾದ ಸಂಗೀತ ಹಾಡ್ತಾರೆ, ಒಳ್ಳೆಯ ರೀತಿಯಲ್ಲಿ ಗಾಯನ ಮಾಡ್ತಾರೆ, ಅವರನ್ನ ಗಂಧರ್ವರು ಅಂತ ಹೇಳ್ತಾರೆ. ಅದರಲ್ಲೂ ದೇವತೆಗಳಿಗೆ ಸಂಗೀತವನ್ನು ಹಾಡುವವರು, ವಾದ್ಯಗಳನ್ನು ನುಡಿಸುವವರು ಅಂತಲೂ ಪುರಾಣ ಹೇಳುತ್ತೆ. ಅಂತೂ ಗಂಧರ್ವರು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಗಂಧರ್ವಗಿರಿಯಲ್ಲಿ ಗಂಧರ್ವರೇ ನೀವು ಅಂತ ಹೋಲಿಸುವ ಹಾಡಿದು. ಪುಟ್ಟ ಪುಟ್ಟ ಮಕ್ಕಳನ್ನು ಹೋಲಿಸ್ತಾರೆ, ಜೊತೆಗೆ ಇದರಲ್ಲಿ ನಾಯಕ ನಾಯಕಿ ಇಬ್ಬರೂ ಸಹ ಇದ್ದಾರೆ. ಈ ಒಂದು ಒಳ್ಳೆಯ ಗೀತೆಯನ್ನು ಇದೀಗ ಕೇಳೋಣ.

ಭೇಟಿಯಾದಾಗ ಏನು ತಂದಿರಬಹುದು ಅನ್ನೋ ನಿರೀಕ್ಷೆ ಸಹಜವಾಗಿ ಇರುತ್ತೆ. ಆದರೆ ಮಾತಿಗಿಂತ ಸಿಹಿ ಬೇರೆ ಏನಿದೆ, ನನ್ನ ಮಾತೆ ಸಿಹಿಯಾಗಿದೆ ಅಲ್ವಾ ಅಂತ ಹೇಳಿ ಇಲ್ಲಿ ಪ್ರೇಯಸಿ ಹೇಳುವಂತಹ ಒಂದು ಒಳ್ಳೆಯ ಹಾಡು ದೇವರು ಕೊಟ್ಟ ವರ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಕೇಳುಗರೆ, ಇನ್ನೀಗ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಕೆಲವರೆ ಕೆಲವೊಂದು ಹಾಡುಗಳಿಗೆ ವಿವರಣೆಯೇ ಬೇಡ ಅನ್ಸುತ್ತೆ. ಅಂದರೆ ಹಾಡಿನ ವಿವರಣೆ ಇರ್ಬೋದು, ಹಾಡಿರೋರು, ಯಾವ ಸಿನಿಮಾ ಅಂಥೇಳಿ. ಯಾಕಂದರೆ ಅಷ್ಟು ಜನಪ್ರಿಯ ಆಗಿರುತ್ತೆ ಆ ಹಾಡುಗಳು. ನೀವು ಸಹ ನಮ್ಮ ಆಕಾಶವಾಣಿಯಿಂದ ಕೇಳಿರ್ತೀರಿ. ಈಗಷ್ಟೇ ನೀವು ಕೇಳಿದ ಹಾಡು ನೀ ನನ್ನ ಗೆಲ್ಲಲಾರೆ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ರಚನೆಗೆ ಇಳಿಯರಾಜ ಅವರ ಸಂಗೀತವಿತ್ತು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಶುಭಮಿಲನ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು ಆರಾಧನೆ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ವೀಣಾ ಪಂಡಿತ್ ಅವರು ಹಾಡಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಕುಮಾರ್ ಅವರ ಸಂಗೀತ.

ಒಂದು ಪಪ್ಪಿ ಡ್ಯಾಡಿಗೆ, ಒಂದು ಪಪ್ಪಿ ಮಮ್ಮಿಗೆ. ಮಮ್ಮಿ ಕೊಟ್ಟ ಪಪ್ಪಿ ಸಿಹಿ, ಡ್ಯಾಡಿ

0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇದುವರೆಗೆ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ವಿಶ್ವ ಸಂಸ್ಕೃತ ದಿನ. ಈ ಹಿನ್ನೆಲೆ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಂಸ್ಕೃತ ಭಾರತದ ಜ್ಞಾನ, ತತ್ವಶಾಸ್ತ್ರ ಮತ್ತು ನಾಗರಿಕತೆಯ ಕಾಲಾತೀತ ಭಾಷೆಯಾಗಿದ್ದು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಬೌದ್ಧಿಕ ಸಂಪ್ರದಾಯಗಳನ್ನು ರೂಪಿಸಿದೆ ಎಂದು ಹೇಳಿದ್ದಾರೆ. ಟೊರೆಂಟೋದಲ್ಲಿ ನಡೆದ ಉನ್ನತ ಮಟ್ಟದ ಭಾರತ ಕೆನಡಾ ವ್ಯವಹಾರ ದುಂಡುಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪಾಲ್ಗೊಂಡರು. ಈ ವೇಳೆ ಅವರು ಭಾರತ ಬೃಹತ್ ಮಾರುಕಟ್ಟೆ ಮತ್ತು ವೇಗದ ಬೆಳವಣಿಗೆಯನ್ನು ಹೊಂದಿದ್ದರೆ ಕೆನಡಾ ದೀರ್ಘಕಾಲೀನ ಬಂಡವಾಳ ಮತ್ತು ಸಾಂಸ್ಥಿಕ ನೈಪುಣ್ಯವನ್ನು ಹೊಂದಿದೆ ಎಂದು ಉಲ್ಲೇಖಿಸಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತದ ಪ್ರಗತಿ ಹಾಗೂ ಸಾಮರ್ಥ್ಯವನ್ನು ವಿಶ್ವ ಮೆಚ್ಚುತ್ತಿದ್ದು ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಹಲವು ರಾಷ್ಟ್ರಗಳು ಆಸಕ್ತಿ ತೋರುತ್ತಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಮತ್ತು ಎಕ್ಸ್ಪೋ 2026 8-10 ರಾಷ್ಟ್ರಗಳು ಪಾಲುದಾರರಾಗಿ ಭಾಗವಹಿಸಲಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕುದಾಪುರದಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿ ಸೆಪ್ಟೆಂಬರ್ 16-18 3 ದಿನಗಳ ಕಾಲ ಒಣಭೂಮಿ ಆಹಾರ ಉದ್ಯಮಗಳ ಅನ್ವೇಷಣೆ ಕುರಿತ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಾಗಾರ ನಡೆಯಲಿದೆ. ಕೇರಳಂನ ಶಬರಿಮಲೆ ದೇವಸ್ಥಾನದಲ್ಲಿ ಓಣಂ ಪೂಜೆಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇವಾಲಯವನ್ನು ಇಂದು ರಾತ್ರಿ 10 ಮುಚ್ಚಲಾಗುವುದು. ಓಣಂ ಹಬ್ಬದ ಅವಧಿಯಲ್ಲಿ ಶಬರಿಮಲೆ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 193 ಅಂಕಗಳ ಏರಿಕೆ ಕಂಡು 77,126 ಆರಂಭಿಕ ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 33 ಅಂಕಗಳ ಏರಿಕೆ ದಾಖಲಿಸಿ

4124ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಾಳೆ ರಾಷ್ಟ್ರೀಯ ಕ್ರೀಡಾಕೂಟವನ್ನು ದೇವನಹಳ್ಳಿಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ PSA ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂಧಿಲ್ ಕುಮಾರ್, ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ಧ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಕೋಲ್ಕತ್ತಾದ ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣದಲ್ಲಿ October 6 ನಡೆಯಲಿರುವ ಸೌಹಾರ್ದ ಫುಟ್ಬಾಲ್ ಪಂದ್ಯದಲ್ಲಿ ಭಾರತ 2 ಬಾರಿಯ ವಿಶ್ವಕಪ್ ಚಾಂಪಿಯನ್ ಉರುಗ್ವೆ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:03 ಆಗಿದೆ. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕಿದ್ದಾಳಂತೆ. ಏನು ಕಟ್ಲೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು. ಟಿಪ್ಪು ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನೀವು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಗೀತೆ ಇದು, ಬಲರಾಮನ ದಿನಗಳು ಚಿತ್ರದ್ದು. ಪ್ರಮೋದ್ ಮರವಂತೆ ಅವರು ಬರೆದಂತಹ

ತೀರ್ಥರೂಪ ತಂದೆಯವರಿಗೆ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಕೀರ್ತನ್ ಹೊಳ್ಳ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಜಾಯ್ ಕೋಸ್ಟಾ ಅವರ ಸಂಗೀತ ನಿರ್ದೇಶನ. ಇನ್ನು ಇವತ್ತಿನ ನಮ್ಮ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಹಾಗೂ ಬಹುತೇಕ ಕೊನೆಯ ಗೀತೆ ಇದು. ಯುದ್ಧಕಾಂಡ 2025 ಚಿತ್ರದ ಗೀತೆ, ಪವನ್ ಭಟ್ ಅವರು ಬರೆದಿದ್ದಾರೆ, ಪ್ರವೀಣ್ ಅವರ ಸಂಗೀತ ನಿರ್ದೇಶನ, ಅಬ್ದುಲ್ ವಹಾಬ್ ಅವರ ಧ್ವನಿ.

ಹೌದು, ವಿವಿಧ ಭಾರತಿ ಅನುದಿನದ ಸಂಗಾತಿ ಈ ಕ್ಷಣ ಈ ದಿನ. ಸಮಯ 11:30 ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಲಾಭಾರತಿ ಖಂಡಿತ ವಿಶೇಷ ಅಂತ ಹೇಳ್ಬೋದು. ಯಾಕೆಂದ್ರೆ ಇವರು ಕಾಯಂ ಮುಖ್ಯಮಂತ್ರಿ, ಆ ಸ್ಥಾನವನ್ನು ಎಂದಿಗೂ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ಮುಖ್ಯಮಂತ್ರಿ ನಾಟಕದ ಪ್ರದರ್ಶನಗಳು ಕಂಡಿವೆ. ಹಾಗೆಯೇ ಇವತ್ತು ಅವರ ಜನ್ಮದಿನ. ಹೊಂಗಸಂದ್ರ ನರಸಿಂಹಯ್ಯ ಚಂದ್ರಶೇಖರ್, ಈ ಹೆಸರು ಬಹುತೇಕರಿಗೆ ಚಿರಪರಿಚಿತ. ಆದರೆ ಸ್ವಲ್ಪ ಬದಲಾವಣೆ ಮಾಡಬೇಕು. ಏನಂದರೆ ಮುಖ್ಯಮಂತ್ರಿ ಚಂದ್ರು ಅಂತ ಹೇಳಿಬಿಟ್ರೆ ಎಲ್ಲರಿಗೂ ತಿಳಿಯಪಡುತ್ತೆ. ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ನಟರಲ್ಲಿ ಇವರು ಒಬ್ಬರು. ಇವತ್ತಿನ ಕಾಲಕ್ಕೂ ಪ್ರಸ್ತುತ ತಮ್ಮ ಅಭಿನಯವನ್ನು ಕಲಾ ಸೇವೆ ಏನಂದರೆ ಕಲೆಯಲ್ಲಿ ಅವರು ಕಂಪ್ಲೀಟ್ ಅವರನ್ನು ತೊಡಸ್ಕೊಂಡಿರೋದನ್ನು ನಮಗೆ ಕಾಣಲಿಕ್ಕೆ ಸಿಗತ್ತೆ. ಅದು ಎಲ್ಲ ರೀತಿಯ ಪಾತ್ರಗಳಲ್ಲಿ ಅವರು ತನ್ಮಯವಾಗುವ ರೀತಿ, ಹಾಗೇ ಅಭಿನಯಿಸುವ ರೀತಿ. ಖಳನಾಯಕರಾಗಿ ಸೈಯನ್ಸ್ಕೋತಾರೆ, ಹಾಗೇ ಹಾಸ್ಯ ನಟರಾಗಿ ಅನೇಕ ಹಾಸ್ಯ ಪಾತ್ರಗಳು ನಮ್ಮ ಕಣ್ಣ ಮುಂದೆ ಹಾಗೆ ಬಂದು ಹೋಗುತ್ತೆ. ಮುಖ್ಯಮಂತ್ರಿ ಚಂದ್ರು ಅಂತ ಹೇಳಿದ ತಕ್ಷಣ ಅದರಲ್ಲೂ ಅವರ ಉಮಾಶ್ರೀ ಅವರ ಕಾಂಬಿನೇಷನಲ್ಲಿ ಬಂದಂತಹ ಅನೇಕ ಚಿತ್ರಗಳು, ಬಹುತೇಕರ ಜೊತೆ ಇವರ ಹಾಸ್ಯ ಸನ್ನಿವೇಶಗಳು, ದೊಡ್ಡಣ್ಣ ಅವರಾಗಿರಬಹುದು, ಎಲ್ಲ ಸೂಪರ್ ಸ್ಟಾರ್ಗಳು, ಎಲ್ಲ ಸ್ಟಾರ್ಗಳ ಜೊತೆ ಈ ವಯಸ್ಸಿನ, ಅಂದರೆ ಇವತ್ತಿನ ಕಾಲದ ಆ ಕಾಲದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಇವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅವರಿಗೆ ಜನ್ಮದಿನದ ತುಂಬು ಪ್ರೀತಿಯ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಅಂದರೆ ನಿಮ್ಮ ಸಂದೇಶ ನಮಗೆ ಬರಬೇಕು.

ಮುಖ್ಯಮಂತ್ರಿ ಚಂದ್ರು ಅವರನ್ನು ಕುರಿತಾದ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅವರ ಅಭಿನಯ, ಯಾವ ಚಿತ್ರ ಇಷ್ಟ ಆಗುತ್ತೆ, ಯಾವ ಪಾತ್ರ ಇಷ್ಟ ಆಗುತ್ತೆ, ಯಾವ ಹಾಸ್ಯ ಸನ್ನಿವೇಶ ನಿಮಗೆ ಇಷ್ಟ ಆಗುತ್ತೆ, ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ನಂಬರ್ 9483109129 9483109 ಈ ಸಂಖ್ಯೆಗೆ ನಿಮ್ಮ ಮೆಸೇಜ್ ಕಳಿಸ್ಕೊಡಿ.

ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ್ 28 ಆಗಸ್ಟ್ 1953 ಜನನ. ಅಂದರೆ ನೆಲಮಂಗ್ಲ ಹತ್ರ ಬರುತ್ತೆ, ಬ್ಯಾಂಗ್ಳೂರು ರೂರಲ್ಗೆ ಸೇರುತ್ತೆ. ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ಇದು ಸೇರ್ತಾ ಇತ್ತು. ಇನ್ನು ಇವರ ಮಡದಿ ಪದ್ಮ, ಇಬ್ಬರು ಮುದ್ದಾದ ಮಕ್ಕಳು, ತುಂಬು ಕುಟುಂಬ, ಸುಖಿ ಜೀವನ ಮುಖ್ಯಮಂತ್ರಿ ಚಂದ್ರು ಅವರದು. ರಾಜಕೀಯ ಕ್ಷೇತ್ರದಲ್ಲೂ ಪ್ರವೇಶ, ಹಾಗೆಯೇ ಸಾಕಷ್ಟು ಹೆಸರನ್ನು ಮಾಡ್ತಾರೆ. ಇನ್ನು ಅವರ ಅಭಿನಯ ಅಂತ ಅಂದರೆ ಎಲ್ಲರಿಗೂ ಹಾಸ್ಯ ಪಾತ್ರಗಳಲ್ಲಿ ಬಹಳ ಮೆಚ್ಚುಗೆ ಆಗುತ್ತೆ. ಅದರಲ್ಲೂ ಅನೇಕ ಪಾತ್ರಗಳಲ್ಲಿ ಅವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದು ಪೊಲಿಟಿಷಿಯನ್ ಪಾತ್ರ ಆಗಿರಬಹುದು, ವೆಲ್ಲನ್ನಿಶ್ ಪಾತ್ರ, ರೌಡಿ ಪಾತ್ರದಲ್ಲೂ ಅವರು ಅಭಿನಯವನ್ನು ಮಾಡಿದ್ದಾರೆ. ಖಳನಟರಾಗಿ ತಮ್ಮ ಛಾಪನ್ನು ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ. ಅವರೇ ಹೇಳ್ತಾರೆ, ಕೆಲವರು ನನ್ನನ್ನು ಇಷ್ಟನೇ ಪಡ್ತಾ ಇರಲಿಲ್ಲ, ಅಂದರೆ ನೋಡಿದರೆ ಸಾಕು ಇವ್ರು ಯಾಕೆ ಬಂದರು ಅನ್ನೋ ರೀತಿ ಮಾಡ್ತಿದ್ರು ಪ್ರಾರಂಭದ ದಿನಗಳಲ್ಲಿ. ಆಗ ನನಗನ್ನಿಸಿದ್ದು ಒಂದೇ, ಅಭಿನಯ ಎಷ್ಟರ ಮಟ್ಟಿಗೆ ಅವರಿಗೆ ಇಷ್ಟ ಆಗಿದೆ, ಅದು ನೈಜವಾಗಿದ್ದರೆ ಮಾತ್ರ ಅದು ಎಲ್ಲರ ಮನಸ್ಸನ್ನು ತಲುಪಲಿಕ್ಕೆ ಸಾಧ್ಯ ಅಂತ ಅವರು ಹೇಳ್ತಾರೆ. ಇನ್ನು ಯಶಸ್ವಿ ಜೀವನದ ಜೊತೆಗೆ ಇವರ ತಂದೆ ನರಸಿಂಹಯ್ಯ, ತಾಯಿ ತಿಮ್ಮಮ್ಮ ಹೊನ್ನಸಂದ್ರದವರು, ಆ ಒಂದು ಭಾಗದ ರೈತರು. ಇವರು ತುಮಕೂರಿನಲ್ಲಿ ಪ್ರಾರಂಭದ ಅವರ ಶಿಕ್ಷಣ ಆಗತ್ತೆ. ಸಿದ್ಧಗಂಗಾ ಮಠದಲ್ಲಿ ಅವರು ಮಾಡಿದ ಚೇಷ್ಟೆಗಳು ಎಲ್ಲವನ್ನ ನೆನೆಸ್ಕೊಂಡು ಹಾಸ್ಯದ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಯಾವುದೇ ಸ್ಟೇಜ್ ಮೇಲೆ ಅವರಿಗೆ ಮೈಕ್ ಕೊಟ್ಟರೆ ಆ ಹಾಸ್ಯ ಚಟಾಕಿ ಅವರು ಮಾತನಾಡುವ ಅಷ್ಟು ಹೊತ್ತು ಎಲ್ಲರ ಕಿವಿಗಳು ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅಷ್ಟು ಚಂದದ ಮಾತುಗಳು ಮುಖ್ಯಮಂತ್ರಿ ಚಂದ್ರು ಅವರಿಂದ ಬರುತ್ತೆ. 1979 ಮುಯಿ ಅನ್ನುವಂತಹ ಚಿತ್ರದಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಪ್ರಾರಂಭದ ದಿನಗಳಲ್ಲಿ. ಆನಂತರ ಸಾಲು ಸಾಲು ಚಿತ್ರಗಳು, ರಂಗಭೂಮಿ, ಇವರ ಹಿನ್ನೆಲೆ, ನಾಟಕದ ಹಿನ್ನೆಲೆ ಎಲ್ಲವೂ ಅವರಿಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ಅನೇಕರ ಮೆಸೇಜ್ಗಳು, ಅವರ ಚಿತ್ರದ ಯಾವ ಪಾತ್ರಗಳು ಇಷ್ಟ ಆಗುತ್ತೆ ಅಂತ, ಯಾವ ಚಿತ್ರಗಳು ತುಂಬ ಪದೇ ಪದೇ ನೋಡಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಗಣೇಶನ ಮದುವೆ, ಗೌರಿ ಗಣೇಶ, ಸೂರ್ಯವಂಶ ಚಿತ್ರದ ಹಾಸ್ಯ ಪಾತ್ರಗಳಂತೂ ಕಣ್ಣಿಗೆ ಕಟ್ಟಿದ ಹಾಗೆ ರಾರಾಜಿಸುತ್ತೆ.

ಪೊಲೀಸ್ನ ಹೆಂಡತಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ರಿ. ಅದರಲ್ಲೂ ಶಶಿಕುಮಾರ್ ಮತ್ತು ಮುಖ್ಯಮಂತ್ರಿ ಚಂದ್ರು ಅವರ ಕಾಂಬಿನೇಷನ್ ಅಲ್ಲಿ ಬರುವಂತಹ ಹಾಸ್ಯ ಸನ್ನಿವೇಶಗಳು ನೀವು ನೋಡಿಯೇ ಸವಿಬೇಕು. ಒಮ್ಮೆ ಖಂಡಿತ ಚಿತ್ರವನ್ನ ನೋಡಿ ನೀವು ಫ್ರೀ ಆದಾಗ. ಹಂತಕನ ಸಂಚು 1980 ಬಿಡುಗಡೆ ಆಗತ್ತೆ. ನಂತರ ಬಂದಂತಹ ಚಕ್ರವ್ಯೂಹ ಚಿತ್ರದ ಶಂಕರಪ್ಪ ಅನ್ನುವಂತಹ ಪಾತ್ರ ಮುಖ್ಯಮಂತ್ರಿ ಅವರಿಗೆ ಚಂದ್ರು ಅವರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ತಂದುಕೊಡುತ್ತೆ, ಹಿಂತಿರುಗಿ ನೋಡದಂತೆ ಮಾಡುತ್ತೆ. ಮತ್ತು ಸಾಲು ಸಾಲು ಚಿತ್ರಗಳು, ಎಲ್ಲ ಚಿತ್ರಗಳಲ್ಲೂ ಇವರು ಅಭಿನಯ ಮಾಡಿದ್ದಾರೇನೋ. ಆ ಕಾಲದಲ್ಲಿ 80s 90s ಬಹುತೇಕ ಎಲ್ಲ ಚಿತ್ರಗಳಲ್ಲೂ ಇವರು ಕಾಣಿಸ್ಕೊಳ್ತಾರೆ ಅಂತ ಹೇಳಬಹುದು. ಅಷ್ಟು ಡಿಮ್ಯಾಂಡ್ ಇರುವಂತಹ ನಟರಾಗ್ತಾರೆ, ಪೋಷಕ ನಟರಾಗ್ತಾರೆ ಮುಖ್ಯಮಂತ್ರಿ ಚಂದ್ರು ಅವರು. ಇನ್ನು ಸಂದೇಶಗಳ ಕಡೆ ಹೋಗೋದಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರ ಮೆಸೇಜ್ಗಳನ್ನು ತೆಗೆದುಕೊಳ್ಳೋಣ. ಅನೇಕರು ಅವರ ಹಾಸ್ಯ ಪಾತ್ರದ ಬಗ್ಗೆ, ಖಳನಟರಾಗಿ ನಟಿಸಿರುವಂತಹ ಪಾತ್ರಗಳ ಬಗ್ಗೆ, ಹಾಗೆಯೇ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಸಂದೇಶಗಳನ್ನು ನಮಗೆ ರವಾನಿಸಿದ್ದಾರೆ. ಇನ್ನು ಚಕ್ರವ್ಯೂಹ ನಂತರ ಸಿಂಹಗರ್ಜನೆ, ಮುದುಡಿದ ತಾವರೆ ಅರಳಿತು, ಹಾಗೆಯೇ ಖೈದಿ, ಇಂದಿನ ಭಾರತ, ನಾನು ನನ್ನ ಹೆಂಡತಿ ಜ್ವಾಲಾಮುಖಿ, ಸ್ವಾಭಿಮಾನ, ವಜ್ರಮುಷ್ಟಿ, ಚದುರಂಗ, ಬೇಟೆ, ಅಗ್ನಿಪರೀಕ್ಷೆ, ತಾಯಿ ನಿನ್ನ ತಾಯಿಯೇ ನನ್ನ ದೇವರು, ಹಾಗೆಯೇ ಗುರಿ, ಗುರಿ ಚಿತ್ರದ ಪಾತ್ರ ನಿಮಗೆಲ್ಲರಿಗೂ ಇಷ್ಟ ಆಗಬಹುದು, ತಾಯಿ, ಒಂದು ಮುತ್ತಿನ ಕಥೆ, ಅರ್ಜುನ್, ಒಂದು ಮುತ್ತಿನ ಕಥೆ ಚಿತ್ರದಲ್ಲೂ ಮಹಾಬಾಲ ಅನ್ನುವಂತಹ ಪಾತ್ರದಲ್ಲಿ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಜದ ಗಂಡು ಚಿತ್ರದಲ್ಲಿ ಇವರ ಪಾತ್ರ ಪೋಷಣೆ, ಖುಷ್ಬು ಅವರ ತಂದೆಯಾಗಿ ಇವರ ಅಭಿನಯವನ್ನು ಮಾಡಿದ್ದಾರೆ, ನಿಜವಾಗ್ಲೂ ಖುಷಿ ಕೊಡುತ್ತೆ. ಒಮ್ಮೆ ನೋಡಿ ಅವಳೇ ನನ್ನ ಹೆಂಡತಿ ಚಿತ್ರದಲ್ಲೂ ಇವರ ಅಭಿನಯ ನಮಗೆ ಸಿಗುತ್ತೆ ಕಾಣಲಿಕ್ಕೆ. ನೀ ನನ್ನ ದೈವ, ಹಾಗೆಯೇ ಮಾತೃ ವಾತ್ಸಲ್ಯ, ಒಂದಾಗಿ ಬಾಳು, ಹಾಗೆಯೇ ಪೋಲಿ ಹುಡುಗ, ಯುಗ ಪುರುಷ, ನರಸಿಂಹ, ಇದು ಸಾಧ್ಯ, ಹೃದಯ ಗೀತೆ, ಚಾಲೆಂಜ್ ಗೋಪಾಲಕೃಷ್ಣ, ಎಸ್ ಪಿ ಸಾಂಗ್ಲಿಯಾನ, ಗೋಲ್ಮಾಲ್ ರಾಧಾಕೃಷ್ಣ, ಗಣೇಶನ ಮದುವೆ, ಪ್ರತಾಪ್, ಮುತ್ತಿನಹಾರ, ಹೊಸ ಜೀವನ. ಅಂದರೆ ಈ ಒಂದು 1990 ಬಂದಂತಹ ಬಹುತೇಕ ಹಾಸ್ಯ ಪಾತ್ರಗಳಂತೂ ಇವರಿಗೆ ಬಹಳ ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಅದರಲ್ಲೂ ಇವರಿಗಾಗಿ ಹಾಸ್ಯದ ಸನ್ನಿವೇಶಗಳು, ಅದು ನಗೋದು ಒಂದು ರೀತಿ ಕಡಲಿನ ಹಾಗೆ. ಅವ್ರು ಬಂದಾಗೆಲ್ಲ ಏನೋ ಒಂದು ಡೈಲಾಗ್ ಹೇಳ್ತಾರೆ, ಅವ್ರದ್ದೇ ಮ್ಯಾನರಿಸಮ್ ಇರುತ್ತೆ, ಅವ್ರದ್ದೇ ಒಂದು ಡೈಲಾಗ್ ಡೆಲಿವರಿ ಸ್ಟೈಲ್ ಇರುತ್ತೆ. ಅದರಲ್ಲಿ ಎಲ್ಲರಿಗೂ ಹಾಸ್ಯದ ಹೊನಲನ್ನು ಹರಿಸ್ತಾರೆ ಮುಖ್ಯಮಂತ್ರಿ ಚಂದ್ರು ಅವರು. ಅದರಲ್ಲೂ ಗಣೇಶನ ಮದುವೆ, ಗೋಲ್ಮಾಲ್ ರಾಧಾಕೃಷ್ಣ, ಪೊಲೀಸನ ಹೆಂಡತಿ ಚಿತ್ರದ ಇವರ ಪಾತ್ರಗಳಂತೂ ನಿಜವಾಗ್ಲೂ ಖುಷಿ ಕೊಡುತ್ತೆ. ಕೆಲವು ಸಾರಿ ಖಳನಟರಾಗಿ ಇವರು ಅಭಿನಯವನ್ನು ಮಾಡಿದ್ರೂ ಸಹ ಅಲ್ಲೂ ಸಹ ಹಾಸ್ಯ ಸನ್ನಿವೇಶಗಳಿಗೆ ಜೀವ ತುಂಬುತ್ತಾರೆ. ಹಾಸ್ಯ

ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು

ತಿಂದೆ ಒಪ್ಪನು ಬದುಕುವ ಒಪ್ಪನ ಕೊಂದೆ ಒಪ್ಪನು ಮಾಡುವ ಚಕ್ರವ್ಯೂಹ ಇದು ಚಕ್ರವ್ಯೂಹ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ.

0: ಸಮರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಕೆಳಗಡೆ ನಿಮ್ಮೆಲ್ಲರ ಗಮನಕ್ಕೆ, ಈ ದಿನ ಸ್ಪಂದನ ಕಾರ್ಯಕ್ರಮದಲ್ಲಿ 2:15 ಪ್ರಸಾರವಾಗುವಂತಹ ಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ನೀವು ನಮಗೆ ದೂರವಾಣಿ ಕರೆಯನ್ನ ಮಾಡಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802226157. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 0802226297. 0802226397. ಈ ಎರಡು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆ ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇನ್ನು ಈ ಸಮಯ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಮ್ಮ ಚಿತ್ರರಂಗದ ಹಿರಿಯ ನಟ, 500 ಚಿತ್ರಗಳಲ್ಲಿ ಅಭಿನಯ ಮಾಡಿರುವಂತಹ, ಕಾಯಂ ಮುಖ್ಯಮಂತ್ರಿ ಅಂತಲೇ ಹೆಸರು ಮಾಡಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರ ಜನ್ಮದಿನ ಇಂದು. ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಅನೇಕರ ಮೆಸೇಜ್ಗಳು ನಮ್ಮಲ್ಲಿಗೆ ಹರಿದು ಬಂದಿದೆ. ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಚಂದ್ರು ಅವರು ಉತ್ತಮ ಕಲಾವಿದರು ಅಂತ ದಯಾನಂದ್ ಮಾವಟ್ಟರ್ ಇವರು TC ಪಾಳ್ಯದಿಂದ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ವಿಜಯ್ ಕುಮಾರ್ ಮೂಳೆ ಶಿರಾಳಿಕೊಪ್ಪ, ಗಣೇಶನ ಮದುವೆ ಚಿತ್ರದ ಸಂಭಾಷಣೆ ನನಗೆ ತುಂಬ ಇಷ್ಟ ಆಗುತ್ತೆ. ಶ್ರೀಮತಿ ಕನಕಲಕ್ಷ್ಮಿ, ಬೇಗ ಒಂದು ಲೋಟ ಮಜ್ಜಿಗೆ ತಗೊಂಬಾ, ಇಲ್ಲ ಅಂದರೆ ನನಗೆ ಬರ್ತಾ ಇರೋ ಕೋಪಕ್ಕೆ ಎಷ್ಟು ಹೆಣಗಳು ಉದುರ್ತಾವೋ ಗೊತ್ತಿಲ್ಲ ಅಂತ ಒಂದು ಡೈಲಾಗ್ನ ಮುಖ್ಯಮಂತ್ರಿ ಚಂದ್ರು ಅವರು ಅವ್ರದ್ದೇ ಸ್ಟೈಲಲ್ಲಿ ಬಿಡ್ತಾರಲ್ಲಿ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಅನಂತನಾಗ್, ರಮೇಶ್ ಭಟ್ ಇವರೆಲ್ಲರ ಕಾಂಬಿನೇಷನ್ನಲ್ಲಿ ಬಂದಂತಹ ಚಿತ್ರ ಅದು. ಹಾಗೆಯೇ ಅನೇಕ ಪಾತ್ರಗಳಲ್ಲಿ ಒಂದು ಚಿತ್ರದಲ್ಲಿ ಪಟಾಕಿಯನ್ನು ಇಟ್ಕೊಳ್ತಾರೆ, ಬಾಯಿಗೆ ಅಂಟಿಸ್ಕೊಳ್ತಾರೆ. ಇವರು ಪೊಲೀಸ್ ಪಾತ್ರದಲ್ಲಿ ಇರ್ತಾರೆ, ಕಾನ್ಸ್ಟೇಬಲ್ ಪಾತ್ರದಲ್ಲಿ. ಮರೆಯುವುದು ಇವರ ಚಾಳಿಯಾಗಿರುತ್ತೆ. ಉಮಾಶ್ರೀ ಅವರು ಇವರ ಹೆಂಡತಿಯಾಗಿ ಅಭಿನಯವನ್ನು ಮಾಡ್ತಾರೆ. ಹಾಗೆಯೇ ಅನೇಕ ಚಿತ್ರಗಳು. ಹಾಗೆ ನೋಡಿದರೆ ಹಾಸ್ಯ ಪಾತ್ರಕ್ಕಂತೂ ಕೊರತೆನೇ ಇಲ್ಲ. 500 ಅಂದರೆ ನಾವು ಲೆಕ್ಕ ಹಾಕಬಹುದು ಎಷ್ಟು ಪಾತ್ರಗಳಲ್ಲಿ ಇವರ ಹಾಸ್ಯ ಸನ್ನಿವೇಶಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ. ಇನ್ನು ಮುಂದಿನ ಸಂದೇಶ, ಸಂತೋಷ್ ಅವರು ಬೆಸಗರಹಳ್ಳಿ ಇಲ್ಲಿಂದ. ಅವರ ಪಾತ್ರಗಳು ನಿಜವಾಗ್ಲೂ ಎಲ್ಲರೂ ನೋಡಬಹುದು. ಹೆಂಡತಿ, ಮನೆ, ಎಲ್ಲ ಕಡೆ ಅಂದರೆ ಮನೆ ಮಕ್ಕಳು ಎಲ್ಲರೂ ಸೇರಿ ನೋಡಬಹುದು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ, ಸರಳ ನಡೆ ನುಡಿಯ ಜೀವನ, ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ, ಹಾಸ್ಯ ಪಾತ್ರಕ್ಕೂ ಸೈ, ಖಳನಟರಾಗಿಯೂ ಅವರ ಅಭಿನಯ ಸೈ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಪಾತ್ರಕ್ಕೂ ಹೊಂದಿಕೊಳ್ಳುವ ಅಪರೂಪದ ಕಲಾವಿದ ಅಂತ ತಿಮ್ಮಸಾಗರ ಬಾಗಲಕೋಟೆ ಇಲ್ಲಿಂದ ನಮಗೆ ತೀರ್ಥಪ್ಪ ಗಂಗಶೆಟ್ಟಿ ಇವರ ಮೆಸೇಜ್ ಹರಿದು ಬಂದಿದೆ. ಹಾಗೆಯೇ ಸಿಂಧನೂರು ಸುರೇಶ್ ಬಳಟೂರು ಇವರೂ ಸಹ ನಮಗೆ, ಶಿವನಾಗ ಚಿತ್ರದ ಇವರ ಪಾತ್ರ ತುಂಬ ಇಷ್ಟ ಆಗುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಖಂಡಿತ ಒಮ್ಮೆ ನೋಡಿ. ಅರ್ಜುನ್ ಸರ್ಜಾ, ಮಾಲಾಶ್ರೀ ಅವರ ಅಭಿನಯ ದ್ವಿಪಾತ್ರ ಸೂಪರ್ ಆಗಿದೆ, ಒಮ್ಮೆ ನೋಡಿ ಬನ್ನಿ. ಹಾಸ್ಯ ಪಾತ್ರದಲ್ಲಂತೂ ರಾರಾಜಿಸ್ತಾರೆ, ಅದರಲ್ಲೂ ಅಣ್ಣಯ್ಯ ಚಿತ್ರದ ಇವರ ಪಾತ್ರ ಸಹ ಇಷ್ಟ ಆಗುತ್ತೆ. ಮತ್ತು ಮುಖ್ಯಮಂತ್ರಿ ಚಂದ್ರು ಅವರು ಸೊಗಸಾಗಿ ಅಭಿನಯವನ್ನು ಮಾಡ್ತಾರೆ, ಎಲ್ಲರ ಜೊತೆ ಹೊಂದ್ಕೋತಾರೆ ಅಂತ ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರ ಮೆಸೇಜ್ ಹರಿದು ಬಂದಿದೆ. ಹಾಗೆಯೇ ಮೀರಾ ಸುಭಾಷ್ ಕುಲಕರ್ಣಿ ಇವರ ಸಂದೇಶ ಕೆಂಗೇರಿಯಿಂದ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಾರ್ಯಕ್ರಮ ಸೊಗಸಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅವರು ಅಭಿನಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು, ನಮಸ್ಕಾರ. ಕಿತ್ತೂರಿನ ಹುಲಿ ಚಿತ್ರದ ಭ್ರಷ್ಟ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ. ಹಾಗೆಯೇ ಹೆಂಡತಿಗೆ ಹೇಳಬೇಡಿ, ಕೇಳಬೇಡ ಕೇಳಬೇಡ ಹೆಂಡತಿ ಮಾತು ಅನ್ನುವಂತಹ ಗೀತೆ ನಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬಹಳ ದೊಡ್ಡ ಸಂದೇಶಗಳು ಹರಿದು ಬಂದಿದೆ. ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಕತೆ ಮತ್ತು ರಮೇಶ್ ಭಟ್ ಅವರ ಜೊತೆ ಹಾಸ್ಯ ಸನ್ನಿವೇಶ, ಜಯಕುಮಾರ್ ಅವರು ಎಲ್ಲವನ್ನ ನನಗೆ ನೆನಪು ಮಾಡ್ತಾ ಇದ್ದಾರೆ ದಾಸನಹಳ್ಳಿಯಿಂದ. ಹಾಗೆಯೇ ಗಣೇಶನ ಮದುವೆ ಚಿತ್ರ ಪಾತ್ರ ಇಷ್ಟ ಆಗುತ್ತೆ ಅಂತ ಅಮರಾವತಿಯಿಂದ ಹರಿಕುಮಾರ್ ಸೌರಾಷ್ಟ್ರಪೇಟೆ ಇಲ್ಲಿಂದ. ಹಾಗೆಯೇ ನಮಗೆ ಮುಂದಿನ ಸಂದೇಶ ಮೆಸೇಜ್, ವಿವರ್ಸ್ ಕಾಲೋನಿ ನವೀನ್ ಕಾವ್ಯ ಅವರದ್ದು, ನನಗೆ ತುಂಬ ಇಷ್ಟ ಆಗುತ್ತೆ ಇವರ ಅಭಿನಯ ಅಂತ ಹೇಳ್ತಾ ಇದ್ದಾರೆ. ಇಂದ್ರನ ಗೆದ್ದ ನರೇಂದ್ರ ಚಿತ್ರ

ಅದರಲ್ಲಿ ಹಾಗೇನೆ ದೇವ ಅನಂತರಾಜು ಗೊರ್ಲಡ್ಕು ಇವರ ಸಂದೇಶ ಹರಿದು ಬಂದಿದೆ. ಮತ್ತು ಶ್ರಾವಣಿ ಗೌರಿ ಗಣೇಶ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಪಾತ್ರಗಳು ಇಷ್ಟ ಆಗುತ್ತೆ, ಹರೀಶ್ ಮಲ್ಲೇಶ್ವರಂ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಮೆಸೇಜ್ ಹೂವಳೇಶ್ ಚಂದ್ರಶೇಖರ್ ಅವರದ್ದು, ಅವರ ಪಾತ್ರ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಚಿತ್ರಗಳು ಇಷ್ಟ ಆಗುತ್ತೆ ಅಂತ. ಉಮಾ ತಮ್ಮಾರೆಡ್ಡಿ ಅವರು, ಇವರು ಸಹ ಸೂರ್ಯವಂಶ ಚಿತ್ರದ ನಾಟಿ ಕೋಳಿ ಈ ಹಾಸ್ಯ ಸನ್ನಿವೇಶ ನಂಗೆ ತುಂಬ ಇಷ್ಟ ಆಗುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರವಿ ಅವರ ಸಂದೇಶ ಹರಿದು ಬಂದಿದೆ.

0: ಮತ್ತೊಮ್ಮೆ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಆರೋಗ್ಯ ಮತ್ತು ಆಯಸ್ಸನ್ನು ಕೊಟ್ಟು ಇನ್ನಷ್ಟು ಕಾಲ ಸುಖಿ ಕುಟುಂಬದ ಜೊತೆಗೆ ಸುಖಿಯಾಗಿ ಬದುಕುವಂತಹ ಅವಕಾಶ ದೇವರು ಕರುಣಿಸಲಿ ಅಂತ ಹೇಳ್ತಾ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಒಳ್ಳೆಯದಾಗಲಿ, ಅವರ ಎಲ್ಲ ಆಸೆ ಆಲೋಚನೆಗಳು ಈಡೇರಲಿ ಅಂತ ಹೇಳ್ತಾ ಸಮಯ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯುವಕರಲ್ಲಿ ತಾಂತ್ರಿಕ ಕೌಶಲ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳ ನಡುವೆ ಮಹತ್ವದ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮನಾಥ ಐಟಿಐ ಬಿಣಗ, ಸರ್ಕಾರಿ ಐಟಿಐ ಬಾಡ, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಹಾಗೂ ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ, ಕಲಾಪ ತಮಗೆ ತೃಪ್ತಿ ತಂದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು. 2 ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
2: ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ನಾವು ಮನವಿ ಮಾಡ್ತಿದ್ವಿ, ಅಧಿವೇಶನ ಸರಳ ರೀತಿಯಿಂದ ನಡೀಲಿ. ಸಾಕಷ್ಟು ಜ್ವಲವಂತ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ರೈತರು ಬರದಿಂದ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೇನು ಪರಿಹಾರ ಕೊಡಬೇಕು, ಯಾವ ರೀತಿಯಾದ ತಯಾರಿ ಸರ್ಕಾರ ಮಾಡಿದೆ ಅಂತ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಕಾವೇರಿ ವಿಚಾರ, ಅಲ್ಲಿ ಬಿಡದಿ ವಿಚಾರ, KPSC ವಿಚಾರ, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ಅದಕ್ಕೆ ಸ್ಥಿತಿ ಈ ಸಂಪೂರ್ಣ ಅಧಿವೇಶನವನ್ನು ಮುಟ್ಟುಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು.
1: ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ VBG ರಾಮ್ಜಿ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಹಿರಿಯ ಕೂಲಿ ಕಾರ್ಮಿಕರಿಗೆ ನಿಯಮಾನುಸಾರ ಶೇಕಡ 50% ಕೆಲಸದ ವಿನಾಯಿತಿ ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ KR ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾ KSರ್ವೇಶ್ ನಂಬಿಹಳ್ಳಿ ಹಾಗೂ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ VBG ರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ವಿತರಣಾ ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಉಗ್ಗಿನಕೇರಿ ಗ್ರಾಮದಲ್ಲಿ VBG ರಾಮ್ಜಿ ಯೋಜನೆಯಡಿ ಹೆಗ್ಗೇರಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಜಿಲ್ಲಾ

0: ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಪರಿಶೀಲಿಸಿದರು. ರಕ್ಷಾಬಂಧನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಪವಿತ್ರ ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಾಗಿರದೆ ಇಡೀ ಸಮಾಜದಲ್ಲಿ ಹೆಣ್ಣಿನ ಘನತೆ, ಗೌರವ ಹಾಗೂ ಸುರಕ್ಷತೆಯನ್ನು ಎತ್ತಿಹಿಡಿಯುವ ದೃಢ ಸಂಕಲ್ಪವಾಗಲಿ ಎಂದು ಆಶಿಸಿದ್ದಾರೆ. ಬೆಳಗಾವಿಯ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದ ಕೇಂದ್ರದಲ್ಲಿ ರಕ್ಷಾಬಂಧನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಸಶಸ್ತ್ರ ಪಡೆಯ ಯೋಧರ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಒಟ್ಟು 10 ಹೆಚ್ಚು ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ 238 ವಿದ್ಯಾರ್ಥಿನಿಯರು, ಮಹಿಳಾ ಶಿಕ್ಷಕರು ಉಪಸ್ಥಿತರಿದ್ದು ಸೈನಿಕರಿಗೆ ರಾಖಿ ಕಟ್ಟಿ ಶುಭಾಶಯ ತಿಳಿಸಿದರು. ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಶಿಕ್ಷಣ ಹಾಗೂ ಸಂಘಟನೆ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿ ಮೂಡಿಸಿದ ಯುಗ ಪುರುಷ ನಾರಾಯಣ ಗುರುಗಳು ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಧಾರವಾಡ ತಂಡ ಚಾಂಪಿಯನ್ ಆಗಿದೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡ ತಂಡ ಹಾವೇರಿ ತಂಡವನ್ನು 4-2 ಗೋಲುಗಳ ಅಂತರದಿಂದ ಮಣಿಸಿತು. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿದ್ದ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 190 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗೆ ಆದ್ಯತೆಯ ಮೇಲೆ ಹಂಚಲು ಕಂದಾಯ ಖಾತೆ ಸಚಿವರ ಜೊತೆ ಚರ್ಚಿಸಿದ್ದಾಗಿ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಆಲಿಕೆ ಸಭೆ ನಡೆಸಿ ಮಾತನಾಡಿದರು. ಒಟ್ಟು 2,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ನಿಟ್ಟಿನಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಹಲವು ಗೆಳೆಯರ ಸಂದೇಶಗಳು ನಮ್ಮಲ್ಲಿಗೆ ಹರಿದು ಬಂದಿದೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು, ಮುಖ್ಯಮಂತ್ರಿ ಚಂದ್ರು ಅವರಿಗೆ ಶುಭಾಶಯಗಳು ಅಂತ ಹೇಳಿ ಉಮಾ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ವರಲಕ್ಷ್ಮೀ ಮೋಹನ್ ಅವರು ಹೆಸರಘಟ್ಟ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಲೀಲಾ ಬೇಗೂರಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು, ಅವರ ಅಭಿನಯ, ಜ್ವಾಲಾಮುಖಿ, ಗುರಿ ಮತ್ತು ಮಿಲನ ಚಿತ್ರದ ಪಾತ್ರಗಳು ನಂಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ನಮಗೆ ಮೆಸೇಜ್ ಮಾಡಿ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಪ್ಪು ಅವರ ಹಾಡು ಪ್ರಸಾರ ಮಾಡಿದ್ದು ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಂದ್ರು ಅವರ ಅಭಿನಯ ನಂಗೆ ತುಂಬ ಇಷ್ಟ ಅಂತ ನೇತ್ರಾ ಅವರು ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೇನೆ ಅನೇಕರ ಸಂದೇಶಗಳು ಕಳಿಸಿರುವಂತಹ ಎಲ್ಲರಿಗೂ ಓಹೋ ಇನ್ನಷ್ಟು ಮೆಸೇಜ್ಗಳು ಈಗ ಹೊರತು ಬಂದಿದೆ. ಭಾಳ ದೊಡ್ಡ ದೊಡ್ಡ ಸಂದೇಶಗಳನ್ನು ಕಳಿಸಿದ್ದಾರೆ. ಸಾಹುಕಾರ ಶಂಕರಪ್ಪನ ಪಾತ್ರ ನಂಗೆ ತುಂಬ ಇಷ್ಟ ಆಗತ್ತೆ ಅಂತ, ಅಂಗಡಿ ಹಟ್ಟಿ ಚಿನ್ನದ ಗಣಿ ಅಮರ ಗುಂಡಪ್ಪ ಇವರ ಸಂದೇಶ ನಮಗೆ ಬಂದಿದೆ. ಸುಭಾನ್ ಕೋರಿ ಹಂಪಸಾಗರದಿಂದ ಮುಖ್ಯಮಂತ್ರಿ ಚಂದ್ರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರು ರಾಜೇಶ್ ರಾವ್ ಅವರು ಹರಿಹರ ಇಲ್ಲಿಂದ ನಮಗೆ ರಾಜ್ಕುಮಾರ್ ಕಾತರ್ಗಿ ಅವರ ಸಂದೇಶ ಹರಿದು ಬಂದಿದೆ. ಸುಮಾ ಅವರು ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಆದೂರು ಪ್ರಕಾಶ್ ಆನೇಕಲ್ನಿಂದ ಇನ್ನು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಹೊಸೂರು ತಮಿಳುನಾಡಿನಿಂದ ನಾರಾಯಣಪ್ಪ ರಾಧಾ ಇವರು, ಬೀದರ್ ಇಲ್ಲಿಂದ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಮತ್ತವರ ಕುಟುಂಬದವರು, ಅಚ್ಚ ಕನ್ನಡದ ಅಭಿಮಾನಿ ಅವರು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4271. ಹಾಗೆಯೇ ಹನುಮಂತಪ್ಪ ಮಡಿವಾಳರವರ ಸಂದೇಶ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ. ಇನ್ನು ಇವತ್ತಿನ ಕಾರ್ಯಕ್ರಮ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಸಿಂಹಾದ್ರಿಯ ಸಿಂಹ ಪಾತ್ರ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರನ್ನು ಬರೆದು ಕಳಿಸಿಲ್ಲ, ನಿಮ್ಮ ಹೆಸರನ್ನು ಬರೆದು ಕಳಿಸಿ ಇವರೇ. ನಂಬರ್ ಎಂಡಿಂಗ್ ವಿತ್ 985. ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟವಾಗುವಂತಹ ಕರೆಗೊಂದು ಹಾಡು, ನಿಮ್ಮ ಆಯ್ಕೆಯ, ನಿಮ್ಮ ಇಷ್ಟದ, ನೀವು ಈ ಸಮಯ ಕೇಳ ಬಯಸುವಂತಹ ಹಾಡನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ವಾಗತ ಅಂತ ಹೇಳ್ತಾ ಈ ಸಮಯ ನಿಮ್ಮ ಜೊತೆಯಾಗಿರುವ ಧ್ವನಿ ಸುನಿಲ್ ರುದ್ರಮೂರ್ತಿ. ನೆನಪಿರಲಿ, ನೀವು ಕರೆ ಮಾಡುವಾಗ ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ, ರೇಡಿಯೋನ ಟರ್ನ್ ಆಫ್ ಮಾಡಿ, ಕರೆಯನ್ನು ಮಾಡಿ ಲೌಡ್ ಸ್ಪೀಕರ್ ಆಫ್ ಮಾಡಿಕೊಳ್ಳಿ. ಹಾಗೆಯೇ ಇತ್ತೀಚೆಗೆ ಕರೆ ಮಾಡಿರೋರು ಒಂದು ಸಣ್ಣ ಅಂತರವನ್ನು ನೀಡಿ ಹೊಸಬರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮದ ಮೊದಲಿಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೇವೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಯಾರೆಲ್ಲ ಕರೆ ಮಾಡಬೇಕು ಅಂತಿದ್ದೀರಿ, ನಿಮ್ಮ ಪ್ರಯತ್ನ ನಿರಂತರವಾಗಿದ್ದರೆ ಖಂಡಿತ ಕರೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ 0802237788 ನಮ್ಮ ಮೊದಲ ದೂರವಾಣಿ ಸಂಖ್ಯೆ ಇದು. 0802226157. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226327.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ಮಾತನಾಡ್ತೀನಿ ಅಂತ ನಮ್ಮ ಗೆಳೆಯರೊಬ್ರು ಸಿದ್ಧರಿದ್ದಾರೆ. ನಮಸ್ಕಾರ
1: ಸರ್. ನಮಸ್ತೆ.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದೀರಾ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ?
1: ಕೇಳಿಸ್ತಾ ಇದೆ ಸರ್. ನಾವು ಬೆಂಗಳೂರಿಂದ ಸುಂಕದಕಟ್ಟೆಯಿಂದ ಮಾತಾಡ್ತಾ ಇರೋದು. ಸುಂಕದಕಟ್ಟೆ ಹತ್ರ ಮಾದೇಶ್ವರ ನಗರ ಅಂತ.
0: ಮಾದೇಶ್ವರ ನಗರ,
1: ಮಾದೇಶ್ವರ ನಗರ ಎಂಆರ್ಎಸ್ ಹ್ಯಾಂಡ್ ವರ್ಕ್ ಕಂಪನಿಯಿಂದ ಮಾತಾಡ್ತಾ ಇದೀವಿ.
0: ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ನಿಮ್ಮ ಹೆಸರು ಹೇಳಿ.
1: ಸರ್, ನನ್ನ ಹೆಸರು ಮೀನಾಕ್ಷಿ ಅಂತ.
0: ಮೀನಾಕ್ಷಿ ಅಂತ?
1: ಸರ್.
0: ಮೀನಾಕ್ಷಿ ಅವ್ರ ಏನ್ ಮಾಡ್ಕೊಂಡಿದೀರಾ?
1: ಸರ್, ನಾನು
0: ಕೆಲಸ ಮಾಡ್ತಾ ಇದ್ದೀರಾ? ಏನ್ ಅನ್ಸತ್ತೆ, ಚೆನ್ನಾಗ್ ಅನ್ಸತ್ತಾ ವಿವಿಧ ಭಾರತಿ ಕಾರ್ಯಕ್ರಮಗಳು?
1: ತುಂಬಾ ಚೆನ್ನಾಗಿದೆ, ಹೇಳಕ್ಕೆ ಅಸಾಧ್ಯ, ಅಷ್ಟು ಚೆನ್ನಾಗಿದೆ. ನಮ್ಗೆ ಕೆಲಸ ಮಾಡೋದು ನಮ್ಗೆ ಇದೇ ಇರಲ್ಲ, ಅಷ್ಟು ಟೈಮ್ ಪಾಸ್ ಆಗುತ್ತೆ. ಬೆಳಿಗ್ಗೆ ಕರೆಕ್ಟ್ ಆಗಿ 11 ಗಂಟೆಗೆ ಹಾಕಿದ್ರೆ ಸರ್, ನಾವ್ ಇನ್ 6 ಗಂಟೆಗೆ ಆಫ್ ಮಾಡೋದು. ಕೆಲಸ ಮಾಡ್ದಂಗೆ ಅನ್ಸಲ್ಲ, ಕೇಳ್ಕೊಂಡ್ ಕೆಲಸ ಮಾಡ್ತಾ ಇರ್ತೀವಿ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗತ್ತೆ ನಿಮ್ಗೆ?
1: ಸರ್, ನಮ್ ಕರೆಗೊಂದು ಹಾಡು ಅದೇ ತುಂಬಾ ಇಷ್ಟ ಸರ್ ನನ್ಗೆ, ನನ್ನ ಫ್ರೆಂಡ್ಸ್ ಗಳಿಗೆ ಈ ಪ್ರೋಗ್ರಾಮ್ ಇಷ್ಟ ಆಗುತ್ತೆ.
0: ಓಕೆ.
1: ಮತ್ತೆ ಪದಬಂಧ ಅದಿಷ್ಟ ಆಗುತ್ತೆ, ಮತ್ತೆ ಇದು ಎಲ್ಲ ಪ್ರೋಗ್ರಾಮ್ಗಳು ಇಷ್ಟ ಆಗುತ್ತೆ ಸರ್, ಕೇಳ್ತಾ ಇರ್ತೀವಿ.
0: ಓಕೆ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಸರ್, ಇದು ಅಣ್ಣ ತಂಗಿ ಸಾಂಗು.
0: ಆಯ್ತು,
1: ಆ ಫಿಲಮ್ದು.
0: ಆಯ್ತು, ತವರಿಗೆ ಬಾ ತಂಗಿ ಚಿತ್ರದ ಒಂದು ಹಾಡನ್ನ ಪ್ರಸಾರ
1: ಮಾಡಿ.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಮೀನಾಕ್ಷಿ.
1: ಸರ್, ಮತ್ತೆ ಒಂದ್ ನಿಮಿಷ ಸರ್
0: ಹೇಳಿ.
1: ಎಲ್ಲಾ ಅಣ್ಣ ಮತ್ತೆ ತಮ್ಮಂದಿರಿಗೂ ರಕ್ಷಾಬಂಧನದ ಶುಭಾಶಯಗಳು ಸರ್.
0: ಒಳ್ಳೇದಾಗ್ಲಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಆಶಯ ಖಂಡಿತ ನಮ್ಮ ಕೇಳುವರಿಗೆ ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳ್ತಾ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮೀನಾಕ್ಷಿ ಅವರ.
1: ಥ್ಯಾಂಕ್ ಯು.
0: ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ.

0: ಕೆಳಗಡೆ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ಲಕ್ಷ್ಮಿ ಅವರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ಲಕ್ಷ್ಮಿ ಅವರೇ, ಹೇಗಿದ್ದೀರಾ? ಎಲ್ಲಿಂದ ಕರೆ ಮಾಡಿದ್ದೀರಾ?
1: ನಾವು ಬೆಂಗಳೂರಲ್ಲಿ ಇದ್ದೀವಿ.
0: ಬೆಂಗಳೂರಲ್ಲಿ ಎಲ್ಲಿಂದ ಕರೆ ಮಾಡಿರೋದು?
1: ಬೆಂಗಳೂರು ಅಂದ್ರೆ ಮಾದನಾಯಕನಹಳ್ಳಿ.
0: ಅದ್ನ ಹೇಳ್ಬೇಕಲ್ವಾ ನೀವು? ಬೆಂಗಳೂರು ಚಿಕ್ಕದಲ್ವಲ್ಲ. ಮತ್ತೆ ಲಕ್ಷ್ಮಿ ಅವರೇ, ಕಾಯಂ ಶ್ರೋತೃ ನೀವು ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ. ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮುಗಿತಾ ನಿಮ್ದು? ಬೆಳಗಿನ ಕೆಲಸಗಳು
1: ತರ್ತೀವಿ ಸರ್. ನಮ್ಮ ಮನೆಗೆ ನಾನು ಒಬ್ಳೆ ಮಾಡೋದು, ಎಲ್ಲ ಕೆಲಸ ಮಾಡ್ಬೇಕಲ್ವಾ. ಎಲ್ಲಾರು ಆಚೆ ಹೋಗಿರ್ತಾರೆ ಕೆಲ್ಸಗಳಿಗೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು.
0: ನೀವು ಹೇಳಿದ್ರಿ, ನಾನು ಮೆಸೇಜ್ ಟೈಪ್ ಮಾಡಲ್ಲ, ಕಾಲ್ ಮಾಡ್ತೀನಿ ಯಾವಾಗ್ಲಾರು ಒಂದ್ಸರಿ ಅಂತ. ಇವತ್ ಯಾವ ಹಾಡನ್ನ ಪ್ರಸಾರ ಮಾಡೋಣ ನಿಮ್ಗೆ?
1: ಅದೇ ಮನಸ್ಸಿದ್ದರೆ ಮಾರ್ಗ ಇಂದ ಈ ಜೀವನ ಬೇವು ಬೆಲ್ಲ ಅಂತ ಇದೆಯಲ್ಲ,
0: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ಒಳ್ಳೇದಾಗ್ಲಿ ನಿಮ್ಗೆ ಲಕ್ಷ್ಮಿ ಅವರ. ನಿಮ್ಮ ಹೆಸರು ಲಕ್ಷ್ಮಿ, ಇವತ್ತು ಶುಕ್ರವಾರ, ಒಳ್ಳೆ ದಿನ. ಒಳ್ಳೇದಾಗ್ಲಿ ಲಕ್ಷ್ಮಿ ನಿಮ್ಗೆ.
1: ಶುಕ್ರವಾರ ಲಕ್ಷ್ಮಿ ದಿನ.
0: ಒಳ್ಳೇದಾಗ್ಲಿ ನಿಮ್ಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಮನಸ್ಸಿದ್ದರೆ ಮಾರ್ಗ, ಇದು ಎಲ್ಲರಿಗೂ ಅನ್ವಯ ಆಗತ್ತೆ. ಆ ಚಿತ್ರದ ಗೀತೆ ಇನ್ನು ಮುಂದೆ ಪ್ರಸಾರ ಆಗತ್ತೆ. ಈ ಗೀತೆಯ ನಂತರ ವಿನುತಾ ಅವರು, ಅವರ ಹಸ್ಬೆಂಡ್ ಅಂದ್ರೆ ಅವರ ಜೀವನದ ಅರ್ಧ ಭಾಗ, ಅವರ ಮಂಜುನಾಥ್ ಅವರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದರು. ಅವ್ರ ಕರೆ ಕಟ್ಟಾಯಿತು. ಈ ಹಿಂದೆ ಕರೆ ಮಾಡಿದರು. ಬಸವೇಶ್ವರ ನಗರದಿಂದ ಅವ್ರು ಕರೆ ಮಾಡ್ತಾ ಇದ್ದೀನಿ, ಪ್ರಥಮ ಬಾರಿ ಕರೆ ಮಾಡಿದ್ದೀನಿ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರು. ಅವರ ಗೀತೆ ಸಹ ಪ್ರಸಾರ ಆಗುತ್ತೆ ಈ ಗೀತೆಯ ನಂತರ.

ಇನ್ನು ನಮ್ಮ ಗೆಳೆಯರೊಬ್ರು ಕರೆ ಮಾಡಿದ್ರು, ಅವರ ಕರೆ ಈಗಷ್ಟೇ ಕಟ್ಟಾಯಿತು. ರೋಹಿತ್ ಅವರು ದಾಸನಪುರದಿಂದ, ಹಾಗೆಯೇ ಪುತ್ತೂರಿನಿಂದ ಸರಸ್ವತಿಯವರು ಸಹ ಕರೆ ಮಾಡಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ರು. ಅವರ ಇಷ್ಟದ ಗೀತೆ ಇನ್ನು ಮುಂದೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ, ದೇವರು ಕೊಟ್ಟ ತಂಗಿ ಚಿತ್ರದ್ದು.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ನಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ಎಲ್ಲಿಂದ ಯಾರು ನೋಡೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದೀರಾ?
1: ನಾವು ಬೆಂಗಳೂರು ಎಗ್ನಳ್ಳಿ ಕ್ರಾಸ್ ಇಂದ. ನಮ್ಮ ಹೆಸರು ಲಕ್ಷ್ಮಿ ಅಂತ.
0: ಲಕ್ಷ್ಮಿ, ಈ ಹಿಂದೆನೂ ಒಬ್ರು ಲಕ್ಷ್ಮಿ ಅಂತ ಕರೆ ಮಾಡಿದ್ರು. ನಿಮ್ಮ ಅಣ್ಣನ ಹೆಸರು ಹೇಳಿ. ನಿಮ್ಮ ಅಣ್ಣ ಹೆಸರು ಹೇಳಿ.
1: ನಿರ್ವಾಣಪ್ಪ.
0: ಅವ್ರು ಕರೆ ಮಾಡಿ ಮಾತಾಡಿದ್ರು. ಇನ್ನು ಲಕ್ಷ್ಮಿ, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ ಇವತ್ತು?
1: ಹೃದಯವಂತ ಫಿಲ್ಮ್ ಅಲ್ಲಿರೋದು ಅಣ್ಣಯ್ಯ ಹೃದಯವಂತ ಅನ್ನೋ ಸಾಂಗ್,
0: ಆ ಹಾಡ ಕೇಳ್ಬೇಕು ಅನ್ಕೋತೀರಿ. ನೀವೇನು ಓದ್ತಾ ಇದ್ದೀರಾ ಲಕ್ಷ್ಮಿ? ಆಯ್ತು, ಒಳ್ಳೇದಾಗ್ಲಿ ಲಕ್ಷ್ಮಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.

0: ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವರು ಈಗಾಗಲೇ ಕರೆ ಮಾಡಿರೋರು ಮಾಡಿದ್ದಾರೆ, ಹಾಗೆಯೇ ಇನ್ನೂ ಕೆಲವರು ಕರೆ ಮಾಡಬೇಕು, ನನಗೆ ಲೈನ್ ಸಿಗ್ತಾ ಇಲ್ಲ ಅಂತ ಹೇಳಿ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ನಂಗೆ ಬೇಜಾರಾಗ್ತಿದೆ, ಇವತ್ತಂತೂ ಕರೆ ಮಾಡಲಿಕ್ಕೆ ಲೈನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾರು ಮುಂದಿನ ಕರೆಯನ್ನು ಮಾಡಿದ್ದಾರೆ ಅಂತ. ನಮಸ್ಕಾರ.
1: ನನ್ನ ಹೆಸರು ನಮಸ್ಕಾರ ಸರ್. ನಮಸ್ಕಾರ.
0: ಹಾಂ, ನಿಮ್ಮ ಹೆಸರು ಹೇಳಿ.
1: ನನ್ನ ಹೆಸರು ರಮೇಶ್ ಅಂತೇಳಿ ನಾನು ಮಾತಾಡ್ತೇನೆ ದೇವರೇ.
0: ರಮೇಶ್ ಅವರು ಎಲ್ಲಿಂದ ಕರೆ ಮಾಡಿದ್ರಿ?
1: ನಾನು ಇಲ್ಲಿ ವಿಜಯ ನೇತ್ರಾಲಯ ಅಂತ ಹೇಳಿ ಮಾಳ್ಗಾಳ್ ನಾಗರಬಾವಿಯಿಂದ ನಾನು ಮಾತಾಡ್ತಾ ಇದ್ದೀನಿ ದೇವರೇ.
0: ಆಯ್ತು ರಮೇಶ್ ಅವರೇ, ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಾ ಕರೆಗೊಂದು?
1: ನಾನು ಬಹಳ 5-6-7 ತಿಂಗಳಿಂದಲೂ ನಾನು ಟ್ರೈ ಮಾಡಿ ನನಗೆ ಸಿಕ್ಕಿಲ್ಲ. ಇವತ್ತು ಟ್ರೈ ಮಾಡಿದೆ, ಸಿಕ್ಕಿಲ್ಲ. ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಅಣ್ಣ ತಂಗಿಯರ ಬಗ್ಗೆ ಆಗಲಿ, ಅಥವಾ ಏನು ಇವತ್ತು ವರ್ಲ್ಡ್ ಥಾಟ್ ಡೇ ಅಂತ ಭಾವನಾತ್ಮಕತೆಯ ಯಾವುದಾದ್ರೂ ಒಂದನ್ನ ಹಾಡನ್ನ ಹಾಕುವುದ್ರ ಮೂಲಕ ನಾವೆಲ್ಲರೂ ಕೂಡ ಸೋದರ ಸೋದರಿಯಾಗಿದ್ದವೋ ಅದೇ ಇಡೀ ದೇಶದ ಜನವೂ ಕೂಡ ಅಷ್ಟೇ ಸೋದರತ್ವದಿಂದ ನಾವು ಹೋಗೋಣ ಅಂತ ಅನ್ನೋ ಹಾಡನ್ನ ಹಾಕ್ಸೋಣ ಅಂತೇಳಿ ನಾನು ಅನ್ಕೊಂಡೆ ದೇವ್ರೆ.
0: ಹೇಳಿ ಹೇಳಿ ಯಾವ ಹಾಡು ಹೇಳಿ.
1: ಅಂಬರೀಷು ಮತ್ತೆ ವಿಷ್ಣುವರ್ಧನ್ ಆಡಿದಾರಲ್ಲ ಆ ಸಹೋದರದ್ದು, ಅದೊಂದು ಹಾಡು ಹಾಕ್ಬಿಟ್ಟಿದ್ದೆ. ದಯವಿಟ್ಟು ಹಾಡಿ, ದಯವಿಟ್ಟು ಹಾಡಿ.
0: ಸಹೋದರರು ಯಾವ ಹಾಡು ಹೇಳಿ, ಯಾವ ಸಿನಿಮಾ ಅದು, ಯಾವ ಹಾಡು? ದಿಗ್ಗಜರುನ
1: ಹಾಕಿ ಸ್ವಾಮಿ, ಅದನ್ನೇ ಹಾಕಿ ಸ್ವಾಮಿ.
0: ಯಾಕೆಂದ್ರೆ ನೀವು ಹೇಳುವಾಗ ದಯವಿಟ್ಟು ಯಾವ ಚಿತ್ರ ಯಾವ ಹಾಡು ಅಂತ ಹೇಳಿದ್ರೆ ಮಾತ್ರ ನಮಗೆ ತೆಕ್ಕೊಳ್ಳಿಕ್ಕೆ ಕಷ್ಟ ಈಸಿ ಆಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ನಮಗೆ ಯಾವ ಹಾಡು ಅಂತ ಇಲ್ಲಿ ತೆಕ್ಕೊಳ್ಳೋದು ಕಷ್ಟ ಆಗ್ಬಿಡತ್ತೆ ಅಲ್ವಾ? ನೀವು ದಯವಿಟ್ಟು ಯಾವ ಹಾಡನ್ನಂತ ಮೊದ್ಲೇ ನೀವು ಡಿಸೈಡ್ ಮಾಡ್ಕೊಂಡು ಕರೆ ಮಾಡಿ. ಇಲ್ಲಿ ತೊಂದರೆ ಇಲ್ಲ ರಮೇಶ್ ಅವರೇ. ರಮೇಶ್ ಅವರೇ, ಈಗ ಈ ಹಾಡನ್ನ ಪ್ರಸಾರ ಮಾಡ್ತೀವಿ, ಮುಂದಿನ ಬಾರಿ ಕರೆ ಮಾಡಿದಾಗ ಹಾಗೆ ಮಾಡಿ, ಓಕೆನಾ? ಒಂದು ಅಂತರ ಕೊಟ್ಟು. ಆಯ್ತು, ಹಾಕಿದೀವಿ, ಈಗಾಗಲೇ ಹಾಕಿದೀವಿ, ಓಕೆನಾ? ಕರೆ ಮಾಡುವಾಗ ನೀವು ಮುಂದಿನ ಬಾರಿ ಕರೆ ಮಾಡುವಾಗ ಒಂದು 15-20 ದಿನ ಗ್ಯಾಪ್ ಕೊಟ್ಟು ಕರೆ ಮಾಡಿ. ಕರೆ ಮಾಡುವಾಗ ಹಾಡು ಯಾವುದು ಅಂತ, ಯಾವ ಚಿತ್ರದ್ದು ಅಂತ ತಿಳ್ಕೊಂಡು ಕರೆ ಮಾಡಿಕೊಡಿ, ಓಕೆನಾ? ಆಯ್ತು ಆಯ್ತು, ಖಂಡಿತ ಪ್ರಸಾರ ಮಾಡೋಣ. ಈಗಾಗಲೇ ಸಾಕಷ್ಟು ಗೀತೆಗಳನ್ನ ಪ್ರಸಾರ ಮಾಡಿದೀವಿ, ಈಗ ಸದ್ಯ ದಿಗ್ಗಜರು ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದಾಗಿತ್ತು ನಮ್ಮ ಕೇಳುಗರಾದಂತಹ ರಮೇಶ್ ಅವರ ಮಾತು. ದಯವಿಟ್ಟು ನೀವು ಕರೆ ಮಾಡುವಾಗ ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ. ಯಾಕೆ ಹೇಳ್ತೀವಿ ಅಂದರೆ, ನಮಗೆ ಕರೆ ಮಾಡುವಾಗ ನೀವು ಬೇರೆ ಬೇರೆ ಶಬ್ದಗಳು ಬರ್ತಾ ಇದ್ರೆ, ಅಥವಾ ಕರೆಯನ್ನು ಸ್ವೀಕಾರ ಮಾಡುವಾಗ ಆನೇರ್ ಹೋಗುವಾಗ ಆ ಶಬ್ದಗಳು ಕಿರಿಕಿರಿ ಮಾಡ್ತಿರುತ್ತೆ, ಏನೂ ಕೇಳ್ತಾ ಇರೋದಿಲ್ಲ. ನೀವು ನಿಶಬ್ದವಾದ ಸ್ಥಳಕ್ಕೆ, ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬಂದು ಕರೆ ಮಾಡಿದಾಗ ಆರಾಮಾಗಿ ಮಾತಾಡಬಹುದು, ನಿಮ್ಮ ಮನಸ್ಸಿನ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಬಹುದು, ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ಮತ್ತು ಗೀತೆಯನ್ನು ಕೇಳುವಾಗ ನಿಮ್ಮ ಯಾವ ಗೀತೆ ಕೇಳಬೇಕು ಅಂತ ಅನ್ಕೋತೀರಿ, ಆ ಚಿತ್ರದ ಹೆಸರು ಮತ್ತು ಮೊದಲ ಸಾಲನ್ನು ಹೇಳಿದ್ರೆ ತುಂಬ ಸುಲಭ ಆಗುತ್ತೆ, ಖುಷಿಯಾಗುತ್ತೆ.
2: ಜೀವ

0: 예.
1: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
2: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
1: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
2: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
1: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
2: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
3: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕರೆ ಮಾಡಿದ ಎಲ್ಲ ಗೆಳೆಯರಿಗೆ, ಹಾಗೆಯೇ ಅನೇಕರು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಸಮಯ ಆಗಿದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಪೊಲೀಸರಿಗೆ ಎನ್ಎಸ್ಜಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ದುರ್ಘಟನೆಗಳು, ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲಿ ತುರ್ತು ಸ್ಪಂದನಾ ಪಡೆ ಕಾರ್ಯವೈಖರಿಯ ಅಣಕು ಕಾರ್ಯಾಚರಣೆ ವೀಕ್ಷಣೆ. ಜನ್ಧನ್ ಯೋಜನೆಯು ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪ್ರಮಾಣದ ಮತ್ತು ಪರಿವರ್ತಕ ಫಲಿತಾಂಶಗಳನ್ನು ನೀಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಭಾರತದಲ್ಲಿ ಪ್ರಸ್ತುತ 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8.78 ಗಿಗಾವ್ಯಾಟ್ ಸಾಮರ್ಥ್ಯ ಹೊಂದಿವೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ ಯಾರ್ಡ್ ಹಾಗೂ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಇಂದು ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಕಾಡಿನಿಂದ ಮೈಸೂರಿಗೆ ಆಗಮನ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳ ಗಜಪಡೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಂದ ಪೂರ್ಣ ಕುಂಭ ಸ್ವಾಗತ. ಬೆಂಗಳೂರಿನ ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಸಿಬ್ಬಂದಿ ಮೇಲೆ ದಾಳಿ ಮಾಡಲು ಯತ್ನಿಸಿದ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣೆದಾರನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ NDRRMA ತಿಳಿಸಿದೆ. ಆಮ್ಸ್ಟರ್ಡ್ಯಾಂನಲ್ಲಿ ನಾಳೆ ನಡೆಯಲಿರುವ FIH ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ನೆದರ್ಲ್ಯಾಂಡ್ಸ್ ಮತ್ತು ಅರ್ಜೆಂಟೀನಾ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

90.9 FM. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಕೆಳಗರೆ ನಿಮ್ಮ ಗಮನಕ್ಕೆ ಇವತ್ತಿನ ಸ್ಪಂದನಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ದೂರವಾಣಿ ಸಂಖ್ಯೆ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವ ಮುಖಾಂತರ 2:15 ಸ್ಪಂದನ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257. ಹಾಗೆಯೇ ಮತ್ತೊಂದು ಟೆಲಿಫೋನ್ ನಂಬರ್ 0802226392.

0: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟ್ರದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 317,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014 ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 4ನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಈ ಹಿಂದೆ ಅವರು 2015, 2016 ಮತ್ತು 2022 ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ಕೂಡ 2018 ಮತ್ತು 2019 ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469 ಏರಿಕೆಯಾಗಿದ್ದು 977 ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿಪಾತ್ರದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು ನದಿ ತೀರದ ಹಲವು ಗ್ರಾಮಗಳು, ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿ ಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000 ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯ್ ಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ದತೆಯ ಮುಂದುವರಿದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟಗಳು ತಿಳಿಸಿವೆ. ಮಹಾರಾಷ್ಟದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ರಸ್ತೆ ಸಾರಿಗೆಯ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟಿನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು, ಒಟ್ಟು 8.78 GW ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ ಪರಮಾಣು ಇಂಧನ ಕಾರ್ಯಕ್ರಮ ಕಠಿಣ ನಿಯಂತ್ರಣ, ಬಹು ಹಂತದ ಸುರಕ್ಷತಾ ಕ್ರಮಗಳು ಮತ್ತು ಸಮಗ್ರ ತುರ್ತು ಸಿದ್ಧತೆಯ ಮೂಲಕ ಜನರು ಹಾಗೂ ಪರಿಸರದ ರಕ್ಷಣೆಯನ್ನು ಖಾತರಿಪಡಿಸುತ್ತಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ನಡೆಸಿದ 2 ಕಾರ್ಯಾಚರಣೆಗಳಲ್ಲಿ 76 kg ಮೆಥಾಮ್ ಫೆಟಮೈನ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದು, ಈ ಸಂಬಂಧ ಇಬ್ಬರನ್ನು ಬಂಧಿಸಿದೆ. ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಯಂತ್ರಣ ಕಾಯ್ದೆ 1985 ಅಡಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾರಿಯ ಚಾಲಕನ ಆಸನದ ಹಿಂದಿನ ವಿಶೇಷವಾಗಿ ನಿರ್ಮಿಸಿದ ರಹಸ್ಯ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಮ್ ಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿದ್ದು, ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡುಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469 ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977 ಹೆಚ್ಚು ಮಂದಿ. ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಮಹಾರಾಷ್ಟದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

1:22 ಈ ಸಮಯ ಸಿನಿ ಕ್ವಿಜ್ ಕಾರ್ಯಕ್ರಮದ್ದು. ಈ ದಿನ ಶುಕ್ರವಾರ. ಈ ದಿನದ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಿನಿಮಾ ಸಂಬಂಧಿತ ಪ್ರಶ್ನೆಗಳು ನಿಮಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುತ್ತೆ. ಕಾರ್ಯಕ್ರಮದ ಮೊದಲ ಪ್ರಶ್ನೆ, ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಅಂಬರೀಷ್ ಅವರ ಅತ್ಯುತ್ತಮ ಚಿತ್ರಗಳಲ್ಲಿ ಕಲ್ಟ್ ಕ್ಲಾಸಿಕ್ ಚಿತ್ರ ಅಂತ ಹೇಳಲಾಗದು 7 ಸುತ್ತಿನ ಕೋಟೆ ಚಿತ್ರ. ಈ ಚಿತ್ರದ ಪ್ರಶ್ನೆ, ಈ ಚಿತ್ರದ ಕುರಿತಾಗಿ, ಚಿತ್ರದ ನಿರ್ದೇಶಕರು ಯಾರು? 7 ಸುತ್ತಿನ ಕೋಟೆ ಚಿತ್ರದ ನಿರ್ದೇಶಕರು ಯಾರು? ಹಾಗೇನೆ ಮತ್ತೊಂದು ಪ್ರಶ್ನೆ ಸಹ ಇದರ ಜೊತೆಗೆ ಮೂಡಿಬರುತ್ತೆ. ಈ ಚಿತ್ರದ ನಾಯಕ ನಟಿ ಯಾರು? ಎರಡು ಪ್ರಶ್ನೆಗಳು ಒಂದೇ ಚಿತ್ರದ ಕುರಿತು. ನಿಮ್ಮ

ಬಹುತೇಕರ ಉತ್ತರಗಳು ಸರಿಯಾಗಿದೆ. ಏನೋ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ ಅಂತ ಇಲ್ಲೊಬ್ಬರು ಗೆಳೆಯರು ಮೆಸೇಜ್ ಮಾಡಿದ್ದಾರೆ. ಈಗಷ್ಟೇ ಟ್ಯೂನ್ ಮಾಡಿದೆ, ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅವರಿಗೋಸ್ಕರ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳೋಣ. ಮತ್ತೊಂದು ಹಾಡಿನ ಅವಕಾಶವನ್ನು ನೀಡಬಹುದು. ನೀವು ಯಾರೆಲ್ಲ ಉತ್ತರವನ್ನು ನೀಡಿಲ್ಲ, ಸರಿ ಉತ್ತರವನ್ನು ನೀಡಬೇಕು ಅನ್ಕೋತಾ ಇದ್ದೀರಿ, ದಯವಿಟ್ಟು ನಿಮ್ಮ ಉತ್ತರಗಳು ನಮ್ಮಲ್ಲಿಗೆ ಬರಲಿ. ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ. 7 ಸುತ್ತಿನ ಕೋಟೆ

ಡಾಕ್ಟರ್ ಅಂಬರೀಷ್ ಅವರ ಅಭಿನಯದ ಅತ್ಯುತ್ತಮ ಚಿತ್ರಗಳಲ್ಲಿ ಅದು ಸಹ ಒಂದು. ಏಳು ಸುತ್ತಿನ ಕೋಟೆ ಚಿತ್ರದ ನಿರ್ದೇಶಕರು ಮತ್ತು ನಾಯಕ ನಟಿಯ ಹೆಸರನ್ನ ಬರೆದು ಕಳಿಸ್ಬೇಕು. ಎರಡೂ ಉತ್ತರಗಳು ಸರಿಯಾಗಿ ಯಾರೆಲ್ಲ ಬರೆದಿರ್ತೀರಿ ಅವರ ಹೆಸರುಗಳನ್ನು ಖಂಡಿತ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಮುಂದಿನ ಗೀತೆ

ಸೈನಿಕ್ವಿಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಅನೇಕರ ಸಂದೇಶಗಳು, ಬಹುತೇಕರ ಎಲ್ಲರ ಸಂದೇಶಗಳು ಸರಿ ಇದೆ ಅಂತ ಭಾವಿಸ್ತೀನಿ. ಆದರೆ ಎರಡು ಪ್ರಶ್ನೆಗೆ, ಅಂದರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಯಾರು ಸರಿಯಾಗಿ ನೀಡಿರ್ತೀರಾ ಅವರ ಹೆಸರುಗಳನ್ನು ಮಾತ್ರ ಹೇಳಲಾಗುತ್ತೆ. ಅನೇಕ ಸಂದೇಶಗಳು ಹರಿದು ಬಂದಿದೆ. ಇನ್ನು ಪ್ರಶ್ನೆ, ಏಳು ಸುತ್ತಿನ ಕೋಟೆ ಚಿತ್ರದ ನಿರ್ದೇಶಕರು ಮತ್ತು ನಾಯಕ ನಟಿ ಯಾರು, ಹೀರೋಯಿನ್ ಯಾರು, ಡೈರೆಕ್ಟರ್ ಯಾರು ಅಂತ ಪ್ರಶ್ನೆ ಆಗಿತ್ತು. ನಿರ್ದೇಶಕರು, ಕತೆ ಚಿತ್ರಕತೆ ಬರೆದವರು ಅವರೇ ಬಿ ಸಿ ಗೌರಿ ಶಂಕರ್, ಸರಿಯಾದ ಉತ್ತರ. ಹಾಗೆಯೇ ನಾಯಕ ನಟಿ ಗೌತಮಿ. ಇನ್ಮೇಲೆ ಯಾರು ಸಂದೇಶವನ್ನು ಕಳಿಸ್ತಾರೆ ಖಂಡಿತ ಅವರ ಮೆಸೇಜ್ಗಳನ್ನು

ಉತ್ತರಗಳನ್ನು ತೆಗೆದುಕೊಳ್ಳೋದಿಲ್ಲ. ದಯವಿಟ್ಟು ಉತ್ತರಗಳನ್ನು ಹೇಳಿ ಆಗಿದೆ, ಮುಂದಿನ ಪ್ರಶ್ನೆಗೆ ನೀವು ಉತ್ತರಗಳನ್ನು ಕಳಿಸಿ, ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಸರಿ ಉತ್ತರವನ್ನು ಬರೆದು ನಮಗೆ ಸಂದೇಶದ ಮುಖಾಂತರ ತಿಳಿಸಿದ್ದಾರೆ ಅಂತ ನೋಡೋದಾದರೆ ಅನೇಕರ ಮೆಸೇಜ್ಗಳು ಈಗಾಗಲೇ ಹರಿದು ಬಂದಿದೆ. ಬಿ ಸಿ ಗೌರಿಶಂಕರ್ ಮತ್ತು ಗೌತಮಿ ಸರಿಯಾದ ಉತ್ತರ. ಧಾರವಾಡದಿಂದ ಮಂಜುಶ್ರೀ ಅವರು ಮೆಸೇಜ್ ಮಾಡಿದ್ದಾರೆ ಗೌತಮಿ ಅಂತ, ಅಂದರೆ ಸರಿಯಾದ ಉತ್ತರಕ್ಕೆ. ಹಾಗೆಯೇ ಮಾರುತಿ ನಗರ, ಇಲ್ಲಿಂದ ಹೇಮಾವತಿ ಅವರ ಸಂದೇಶ ಹರಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ಅವರದ್ದು ಸಂದೇಶ ಬಂದಿದೆ. ಹಾಗೆಯೇ ಲೀಲಾ ಅವರು ಶಿವಮೊಗ್ಗ ಇಲ್ಲಿಂದ, ಹಾಗೆಯೇ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಮಹೇಶ್ ಹೊಸೂರು ಶಿಕಾರಿಪುರ ಇಲ್ಲಿಂದ. ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಹೇಳಿದರು, ಅದೇ ಮಾಡಿದ್ದಾರೆ. ಹಾಗೆಯೇ ವರಲಕ್ಷ್ಮಿಯವರು ಪೀಣ್ಯಾನಿಂದ, ಗೀತಾ ಜೋಶಿಯವರು ಕಲಬುರಗಿಯಿಂದ, ಬಿಂದು ಪ್ರಕಾಶ್ ಇವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಡಾಕ್ಟರ್ ಅನಂತಕುಮಾರ್ ಅರಸು ಅವರು ನಮಗೆ ಕಡಬ ಗುಬ್ಬಿಯಿಂದ, ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ರೇಖಾ ವಾಸುಕಿ ಹೆಚ್ ಎಸ್ ಆರ್ ಲೇಔಟ್ನಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆಯೇ ವಿಜಯಪುರ ಇಲ್ಲಿಂದ, ಚಂದ್ರಕುಮಾರ್ ಮಹಾದೇವಿ ಇಲ್ಲಿಂದ ಒಡಗೇನಹಳ್ಳಿಯಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 5155 ಇವರ ಉತ್ತರ ಬಂದಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ. ಹಾಗೆಯೇ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು ಮತ್ತು ಉತ್ತರವನ್ನು ಬರೆದು ಕಳಿಸಿದ್ದಾರೆ ರೋಹಿಣಿ ಅವರು ತಾತಗುಣಿಯಿಂದ. ದಯವಿಟ್ಟು ರೋಹಿಣಿಯವರೇ ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರ ಇರಲಿ, ಪಾಸ್ ಕೊಟ್ಟು ಕಳಿಸ್ಬೇಡಿ. ನಿಮ್ಮ ಹೆಸರು, ಉತ್ತರ, ಬೇರೆ ಮಾಹಿತಿಯನ್ನು ದಯವಿಟ್ಟು ಕಳಿಸ್ಬೇಡಿ. ಹಾಗೆಯೇ ಹನುಮಂತ ಎಂ ಪೂಜಾರಿ ಇವರು ಹೊಸಕೋಟೆ ಇಲ್ಲಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ವಿಶ್ವನಾಥ್ ಪಾಟೀಲ್ ಚಿಕ್ಕಸುಗುರು ರಾಯಚೂರು ಇಲ್ಲಿಂದ, ಲಕ್ಷ್ಮೀಕಾಂತ್ ನವಲೆ ಅವರು ರಟ್ಟಿಹಳ್ಳಿಯಿಂದ, ಧನ್ಪಾಲ್ ಸಕಲೇಶ್ಪುರದಿಂದ, ತುಳಸಿ ಮಂಜುನಾಥ್ ಬೆಳ್ಳಿಕೊಪ್ಪಲು, ಹಾಗೆಯೇ ತ್ಯಾಗರಾಜ್ ಅಂಬಿಕಾ ನಿಶ್ವಿಕ್ ನಾಯ್ಡು ಅರ್ಜುನ್ ಇವರೆಲ್ಲ ನಮಗೆ ಮೆಸೇಜ್ ಮಾಡಿದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆ ಇಲ್ಲಿಂದ, ಎಸ್ ಎಂ ಮಹೇಶ್ ಅವರು ನಮಗೆ ನಂಜನಗೂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹರೀಶ್ ಮಲ್ಲೇಶ್ವರಂಯಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಚೈತ್ರ ಡಿ ಎಂ ಕಮಲಾಪುರದಿಂದ, ಹಾಗೆಯೇ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹೊಸೂರು ತಮಿಳುನಾಡಿಂದ ನಾರಾಯಣಪ್ಪ ರಾಧಾ ಇವರು ಮೆಸೇಜ್ ಮಾಡಿದ್ದಾರೆ, ಕೃಷ್ಣ ರೆಡ್ಡಿ ಅವರು ಗೌರಿಬಿದನೂರಿನಿಂದ, ಭಾಸ್ಕರ್ ಬಾಬು ಅವರು ಒಡಗೇನಹಳ್ಳಿಯಿಂದ, ಹಾಗೆಯೇ ಯಲಹಂಕದಿಂದ ಛಾಯಾ ಅವರ ಮೆಸೇಜ್ ಬಂದಿದೆ. ಇನ್ನು ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಇಲ್ಲಿಂದ, ಕಾವೇರಿ ನಗರದಿಂದ ರಾಘವೇಂದ್ರ ಅವರು ಮೆಸೇಜ್ ಮಾಡಿದ್ದಾರೆ, ಹಂಪಿ ನಗರ ಇಲ್ಲಿಂದ ಪದ್ಮಜಾ ಶರತ್ ಇವರ ಸಂದೇಶ, ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ದನ್ನಿ ಅವರು ಒಂದೇ ಉತ್ತರವನ್ನು ಬರೆದು ಕಳಿಸಿದ್ದಾರೆ, ದಯವಿಟ್ಟು ಎರಡು ಉತ್ತರವನ್ನು ಬರೆದು ಕಳಿಸಿ. ಮಂಜುನಾಥ್ ನಗರ, ಮಂಜುನಾಥ್ ಅವರು ಲಗ್ಗೆರೆಯಿಂದ, ಹಾಗೆಯೇ ಇವರ ಹೆಸರು ಬರೆದು ಕಳಿಸಿಲ್ಲ, ನಂಬರ್ ಎಂಡಿಂಗ್ ವಿತ್ 7991. ಹಾಗೆಯೇ ಗಾಯತ್ರಿ ಚಂದ್ರಶೇಖರ್ ಅವರು, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು, ಜಿ ಎಸ್ ಚಂದನ ಅವರು, ಕುಮಾರ್ ಬಂಗಾರಿ ಇವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಪದ್ಮಶ್ರೀ ಕುಟುಂಬದವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ರಾಜೇಶ್ ಹಾಲ್ಸೂರಿನಿಂದ, ಕುಮಾರ ಪಾರ್ಕ್ನಿಂದ ಅನುಪಮ, ರಾಧಾ ಕೃಷ್ಣ ಚಲ್ಲಹಳ್ಳಿಯಿಂದ, ಕಮಂಡಲಗುಂದಿ ಇಲ್ಲಿಂದ ಮಾದಪ್ಪ ಅವರ ಸಂದೇಶ, ಕೃಷ್ಣ ಅವರು ಮೆಸೇಜ್ ಮಾಡಿದ್ದಾರೆ, ನೇತ್ರ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆನೂ ತುಂಬ ಸುಲಭವಾಗಿದೆ, ಆದರೆ ನೋಡೋಣ, ದಯವಿಟ್ಟು ನಿಮ್ಮ ಉತ್ತರಗಳು ಸ್ಫುಟವಾಗಿರಲಿ, ಅಂದರೆ ಸ್ಪಷ್ಟವಾಗಿ ಬರೆದು ಕಳಿಸಿ, ಉತ್ತರ, ಹೆಸರು ಮತ್ತು ಸ್ಥಳ, ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ. 1978 ಒಂದು ಅದ್ಭುತ ಚಿತ್ರ ಗ್ರಹಣ ಬಿಡುಗಡೆಯಾಗುತ್ತೆ, ನಾಗಾಭರಣ ಅವರ ನಿರ್ದೇಶನದ ಚಿತ್ರ ಇದು. ಇನ್ನು ನಮಗೆ ನೀವು ಈ ಚಿತ್ರದ ಕುರಿತಾದ ಪ್ರಶ್ನೆಯಾಗಿದೆ, ಪ್ರಶ್ನೆ ಹೀಗಿದೆ, ಚಿತ್ರದ ಛಾಯಾಗ್ರಹಣ ಯಾರದ್ದು? ಗ್ರಹಣ ಚಿತ್ರದ ಛಾಯಾಗ್ರಹಣ ಯಾರದ್ದು?

1978 ಬಿಡುಗಡೆಯಾದಂತಹ ಗ್ರಹಣ ಚಿತ್ರದ ಕುರಿತಾದ ಪ್ರಶ್ನೆ ಇತ್ತು. ಚಿತ್ರದ ಛಾಯಾಗ್ರಾಹಕರು ಯಾರು ಅಂತ ಪ್ರಶ್ನೆಯಾಗಿತ್ತು. ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ಭಾವಿಸ್ತೀನಿ. ಈ ಹಿಂದೆ ತಿಳಿಸಿದ ಎಲ್ಲ ಹೆಸರುಗಳು ಅಂದರೆ ಎಲ್ಲರೂ ಬಹುತೇಕರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ದಯವಿಟ್ಟು ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಯಾಕೆಂದರೆ ಗ್ರಹಣ ಚಿತ್ರದ ಕುರಿತು ನೀವು ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡ್ತೀರಿ, ಅವೆಲ್ಲವೂ ಸರಿ. ಆದರೆ ಈ ಒಂದು ಸಮಯದಲ್ಲಿ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಆಗ ಮಾಡೋದ್ರಿಂದ ನಿಮ್ಮ ಸಂದೇಶವನ್ನು ತೆಗೆದುಕೊಳ್ಳೋದು ಖಂಡಿತ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇನ್ನು ಅನೇಕರ ಸಂದೇಶಗಳು ಬಂದಿದೆ ಅಂತ ಹೇಳಿದೆ. ನೋಡೋಣ ಯಾರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡೋದಾದರೆ ಅದಕ್ಕೂ ಮುನ್ನ ಸರಿ ಉತ್ತರವನ್ನು ತಿಳಿಯೋಣ. ಸರಿ ಉತ್ತರ ಏನು ಅಂತ ನೋಡೋದಾದರೆ ಛಾಯಾಗ್ರಹಣ ಎಸ್ ರಾಮಚಂದ್ರ. ಎಸ್ ರಾಮಚಂದ್ರ ಅಂತ ಯಾರು ಸರಿಯಾಗಿ ಉತ್ತರವನ್ನು ಬರೆದು ಕಳಿಸಿದಿರಿ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ನಿರ್ದೇಶನ ಟಿ ಎಸ್ ನಾಗಾಭರಣ ಅವರದ್ದು. ಇನ್ನು ಈ ಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸಿಗತ್ತೆ, ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿ ಸಹ ಎಸ್ ರಾಮಚಂದ್ರ ಅವರಿಗೆ ಸಿಗತ್ತೆ. 1978 ಈ ಚಿತ್ರದ ಬಿಡುಗಡೆ. ಇನ್ನು ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅವರ ಹೆಸರುಗಳನ್ನು ತಿಳಿಯುವಂತಹ ಕೆಲಸ ಮಾಡೋಣ. ಅನೇಕರ ಸಂದೇಶಗಳು ಯಾರ್ದಾದರೂ ಬಿಟ್ಟು ಹೋದಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಮಂಜುನಾಥ್ ಅವರು ಲಗ್ಗೆರೆಯಿಂದ, ಜಗದಾಂಬಿಕಾ ಹಂಸವೇಣಿ ಅವರು ಮತ್ತು ರಾಧಾ ಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಜೈಶ್ರೀ ಇವರು ರಾಜಾಜಿ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಬಿಂದು ಪ್ರಕಾಶ್ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ನರೇಂದ್ರ ಬಾಬು ಮಾಗಡಿಯಿಂದ, ರೇಖಾ ಯಲಹಂಕದಿಂದ, ಹಾಗೆಯೇ ಛಾಯಾ ಯಲಹಂಕದಿಂದ, ಕುಮಾರ ಪಾರ್ಕ್ ಅನುಪಮ ಅವರು ಗಣೇಶ್ ರಾಜಾಜಿ ನಗರದಿಂದ, ಸುಜಾತ ಆರ್ ಗಣೇಶ್ ಅವರು ಭಿನ್ನಿಪೇಟೆಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಅವರು ರಾಮಚಂದ್ರಪುರಂನಿಂದ, ಪದ್ಮಶ್ರೀ ಕುಟುಂಬದವರು ಎಂದಿನಂತೆ, ಹಲಸೂರಿನ ರಾಜೇಶ್ ಅವರು, ಆಶಾ ಶ್ರೀನಿವಾಸ್ ಅವರು ಭಿನ್ನಿಪೇಟೆಯಿಂದ, ಹಾಗೆಯೇ ಶಾಂತಿನಿ ಹಾಸನ ಇಲ್ಲಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್, ಸುಜಾತ ಕೆ ನಟರಾಜ್ ತೀರ್ಥೇಶ್ ಚನ್ನಪಟ್ಟಣದಿಂದ, ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ, ಗಾಯತ್ರಿ ಚಂದ್ರಶೇಖರ್ ನೇತ್ರಾ ಕೆಂಗೇರಿಯಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರದಿಂದ, ಹಾಗೆಯೇ ರಾಜಣ್ಣ ಅವರು ಹೊಸೂರಿನಿಂದ, ಮಹೇಶ್ ಅವರು ಹರೀಶ್ ಮಲ್ಲೇಶ್ವರಂನಿಂದ, ಬನಹಟ್ಟಿಯಿಂದ ಅಂಕುಶ್ ಮತ್ತವರ ಕುಟುಂಬದವರು ಅಂತ ಭಾವಿಸ್ತೀನಿ, ಧಾರವಾಡ ಇಲ್ಲಿಂದ ಮಂಜುಶ್ರೀಯವರು, ಲೀಲಾ ಶಿವಮೊಗ್ಗದಿಂದ, ಉಮೇಶ್ ಸಿರಿಗೆರೆ, ಮಾಲಾ ಮಾಚೋಹಳ್ಳಿ ಪಾಟೀಲ, ಚಿಕ್ಕ ಸೂಗೂರು ವಿಶ್ವನಾಥ್ ಇವರ ಸಂದೇಶ, ಜಗದೀಶ್ವರ ಆಚಾರ್ ಎಸ್ ಇವರು ಮಹಾಲಕ್ಷ್ಮೀ ಲೇಔಟ್ನಿಂದ, ರಾಜನ್ ಅವರು, ಕೃಷ್ಣ ರೆಡ್ಡಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಳೆಯ ಪ್ರಶ್ನೆಗೆ ಉತ್ತರ ನೀಡುವಂತಹ ಪ್ರಯತ್ನ ಈಗ ಮಾಡ್ತಾ ಇದ್ದಾರೆ, ಅಂದರೆ ಹಿಂದೆ ಕೇಳಿದ ಪ್ರಶ್ನೆಗೆ. ನಾಗೇಂದ್ರ ತಾವರೆಕೆರೆಯಿಂದ, ಹಾಗೆಯೇ ಹೊಸೂರು ರಾಧಾ ನಾರಾಯಣಪ್ಪ ಇಲ್ಲಿಂದ, ವರಲಕ್ಷ್ಮೀ ಅವರು ಪೀಣ್ಯಾನಿಂದ, ಎಂ ಕಮಲಾಪುರ ಇಲ್ಲಿಂದ ಚೈತ್ರ ಡಿ ಎಂ ಅವರು, ಹಾಗೆಯೇ ಧನ್ಪಾಲ್ ಇವರ ಉತ್ತರ ಸಕಲೇಶ್ಪುರದಿಂದ, ರೋಹಿಣಿ ತಾತಗುಡಿಯಿಂದ, ಜಿ ಎಸ್ ಚಂದನ ಅವರು ರಾಮಕೃಷ್ಣ ಮೈಸೂರಿನಿಂದ. ಒಂದು ಹಾಡಿನ ಬ್ರೇಕ್ ತಗೊಳ್ಳೋಣ, ಆನಂತರ ಮತ್ತಷ್ಟು ಉತ್ತರಗಳನ್ನು ತೆಗೆದುಕೊಳ್ಳೋಣ.

ಅನೇಕ ಸಂದೇಶಗಳು ಬಂದಿದೆ ಅಂತ ಹೇಳಿದೆ. ಇನ್ನು ಪದ್ಮಜಾ ಶರತ್ ಬೀಡೆ ಇವರು ಹಂಪಿ ನಗರ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಮೋನಪ್ಪ ನಾಗೇಂದ್ರಪ್ಪ ವಿಶ್ವಕರ್ಮ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಲಿತೀಕ್ಷ್ಣ ನಾಗಸಂದ್ರ ಇಲ್ಲಿಂದ, ಹಾಗೆಯೇ ಬೆಳ್ಳಿ ಕೊಪ್ಪಲು ಇಲ್ಲಿಂದ ಬಸವರಾಜ್ ವಾಲಿ ಅವರ ಸಂದೇಶ ಹರಿದು ಬಂದಿದೆ. ಕಾವೇರಿ ಎಸ್ ವಿದ್ಯಾ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು HSR ಲೇಔಟಿಂದ ವಾಸುಕಿ ರೇಖಾ ಅವರ ಸಂದೇಶ, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಧರ್ಮಣ ದನ್ನಿ ಅವರು ಸಂದೇಶವನ್ನು ಸರಿಯಾಗಿ ಕಳಿಸಿದ್ದಾರೆ. ಹೇಮಾವತಿ ಮಾರುತಿ ನಗರದಿಂದ, ನಂಬರ್ಣಿಂಗ್ ವಿತ್ 991 ಇವರ ಹೆಸರು ಬರೆದು ಕಳಿಸಿಲ್ಲ. ರಾಘವೇಂದ್ರ ಅವರು ನಮಗೆ ಪ್ರಜ್ಞಾ ಪ್ರಜ್ವಲ್ ಇವರ ಸಂದೇಶ ಹರಿದು ಬಂದಿದೆ. ಲಕ್ಷ್ಮೀಕಾಂತ್ ರಟ್ಟಿಹಳ್ಳಿಯಿಂದ ಮೆಸೇಜ್ ಮಾಡಿರುವ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. NR ಪ್ರಸಾದ್ ಅವರು, ನಾನು ಲೇಟಾಗಿ ಕಳಿಸ್ದೆ ಅಂದರೆ ನಾನು ಬೇಗ ಕಳಿಸ್ದೆ, ನನ್ನ ಹೆಸರನ್ನು ನೀವು ಓದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಪ್ರಶ್ನೆ ಹಾಗೂ ಬಹುತೇಕ ಇವತ್ತಿನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಇದು ಅಂತ ಭಾವಿಸ್ತೀನಿ. ನೀವು ಉತ್ತರಿಸಲಿಕ್ಕೆ ಸಿದ್ಧರಿದ್ದೀರಿ, ಒಂದೇ ಹಾಡಿನ ಅವಕಾಶ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರಗಳು ನಮ್ಮಲ್ಲಿಗೆ ಹರಿದು ಬರಲಿ. ಚಂದ್ರಮುಖಿ ಪ್ರಾಣಸಖಿ ಸಾಲು ಸಾಲು ಚಿತ್ರಗಳಲ್ಲಿ ಆ ಒಂದು ಸಮಯದಲ್ಲಿ ರಮೇಶ್ ಅರವಿಂದ್ ಅವರ ಅದ್ಭುತ ಚಿತ್ರಗಳನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇಬ್ಬರು ನಾಯಕ ನಟಿಯರು ಇರ್ತಾರೆ. ಹಾಗಾಗಿ ಪ್ರಶ್ನೆ ಸುಲಭವಾಗಿದೆ. ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದವರು ಯಾರು? ಹಾಗೇನೆ ಚಿತ್ರದ ಸಂಗೀತ ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನಮಗೆ ಉತ್ತರವನ್ನು ಬರೆದು ಕಳಿಸಿ.

ಸೈನಿಕ್ ಕ್ವಿಜ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ ನಿಮ್ಮದೇ ನೆಚ್ಚಿನ ವಾಹಿನಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಚಂದ್ರಮುಖಿ, ಪ್ರಾಣಸಖಿ ಚಿತ್ರದ ಕತೆ, ಚಿತ್ರಕತೆ, ನಿರ್ದೇಶನ, ಈ ಎಲ್ಲದರ ಹೊಣೆ ಹೊತ್ತವರು ಯಾರು ಅಂತ ಪ್ರಶ್ನೆ ಆಗಿತ್ತು. ಹಾಗೆಯೇ ಸಂಗೀತ ನಿರ್ದೇಶಕರು ಯಾರು ಅಂತ, ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಸಹ ಈ ಚಿತ್ರಕ್ಕೆ ಅವರಿಗೆ ಲಭಿಸುತ್ತೆ. ಅವರೇ ನಮ್ಮೆಲ್ಲರ ಮೆಚ್ಚಿನ ಕೆ ಕಲ್ಯಾಣ್ ಅವರು, ಸಂಗೀತ ನಿರ್ದೇಶಕರು ಚಂದ್ರಮುಖಿ ಪ್ರಾಣ ಸಖಿ ಚಿತ್ರದ್ದು. ಹಾಗೆಯೇ ಸೀತಾರಾಮ ಕಾರಂತರು ಈ ಚಿತ್ರದ ನಿರ್ದೇಶಕರು, ಕತೆ ಚಿತ್ರಕತೆ ಎಲ್ಲವೂ ಅವರದ್ದು. ಹಾಗಾಗಿ ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡೋಣ. ಹಾಗೆಯೇ ನನ್ನ ಹೆಸರು ಹೇಳಲಿಲ್ಲ ಅಂತ ಇಲ್ಲೊಬ್ಬರು ನಮಗೆ ಮೆಸೇಜ್ ಮಾಡಿದ್ದಾರೆ. ಎಲ್ಲನ್ನ ಮೂರ್ತಿ, ರಾಮಚಂದ್ರನಗರ ಮೈಸೂರಿನಿಂದ ಅನೇಕರ ಸಂದೇಶಗಳು. ಕೆಲವರು ಪಾಸ್ ಕೊಡ್ತಾರೆ, ಕೆಲವರು ಹಾಗೆ ಒಂದೇ ಲೈನಲ್ಲಿ ಕಳಿಸ್ತಾರೆ, ಕೆಲವರು ಮತ್ತೆ ಮತ್ತೆ ಅವರ ಹೆಸರುಗಳು ಬರಲಿ ಅಂತ ರೀಟೈಪ್ ಮಾಡ್ತಿರ್ತಾರೆ, ಆಗ ಮಿಸ್ ಆಗಿರಬಹುದು ಅಂತ ಹೇಳೋಣ. ಇನ್ನು ಸಾವಿತ್ರಿ ಉಮೇಶ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ ದಾವಣಗೆರೆಯಿಂದ. ಲೀಲಾ ಶಿವಮೊಗ್ಗದಿಂದ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ನನ್ನ ಹೆಸರು ಹೇಳಿಲ್ಲ ಅಂತ ಇನ್ನೊಬ್ಬರು ಮತ್ತೊಬ್ಬರು ಕಳಿಸಿದ್ದಾರೆ. ಸೀತಾರಾಮ್ ಕಾರಂತ ಅಂತ ಸರಿ ಉತ್ತರವನ್ನು. ವಿಜ್ಞಾನ ನಗರದಿಂದ ಹರಿಹರನ್ ಇವರ ಮೆಸೇಜ್ ಬಂದಿದೆ. ಇನ್ನು ಅನೇಕರ ಸಂದೇಶಗಳು. ಮಂಜುಶ್ರೀ ಅವರು ಧಾರವಾಡದಿಂದ, ಶಾಂತಾಚಾರ್ ಬಡಿಗೇರ ಅವರು ಕೊಕ್ಕನೂರಿನಿಂದ, ಜಗದೀಶ್ ಚಿಕ್ಕುಂಬಿ ಇಲ್ಲಿಂದ, ಗಾಯತ್ರಿ ಚಂದ್ರಶೇಖರ್ ಅವರ ಉತ್ತರ ಹರಿದು ಬಂದಿದೆ. ತುಳಸಿ ಮಂಜುನಾಥ ಬೆಳ್ಳಿ ಕೊಪ್ಪಲು ಹಾಸನದಿಂದ, ಹಾಗೆಯೇ ಮಹೇಶ್ SM ಇವರು ನಮಗೆ ಸಿಂಧವಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವನಾಥ್ ಅವರ ಮೆಸೇಜ್ ಬಂದಿದೆ. ಬನಶಂಕರಿ ಎರಡನೇ ಹಂತದಿಂದ ಹುಲ್ಗೂರಿನಿಂದ ಸದಾಶಿವ ಅವರು ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರದಿಂದ, ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ. ಸೀತಾರಾಮ್ ಕಾರಂತ್ ಅಂತ ಸರಿಯಾದ ಉತ್ತರವನ್ನು ವರಲಕ್ಷ್ಮಿ ಅವರು ಪೀಣ್ಯಾನಿಂದ ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂತು. ನಿಮ್ಮ ಸಂದೇಶಗಳು ಮತ್ತು ಕಾರ್ಯಕ್ರಮದ ಮೇಲಿನ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

0: Israel has busted an alleged ISI-backed Pakistan-based espionage network and arrested a Delhi-based couple accused of working for Pakistani intelligence operatives through social media since 2024. According to Delhi police, the couple allegedly provided logistical support to Pakistan-based handlers, including procuring Indian SIM cards and sending them to Pakistan via Dubai. The SIM cards were allegedly used by Pakistani operatives to activate WhatsApp accounts and contact Indians. The network recruited local people to Delhi to help procure Indian SIM cards. The police informed that WhatsApp accounts were then activated on these numbers in Pakistan and allegedly used by Pakistani intelligence operatives to enter the Indian WhatsApp groups and gather information. This is Akashwani giving you the news. For quick news updates round the clock, follow us on X handle at EIR News Alerts. And for details of these stories and more, log on to our website www.newsoneir.gov.in and download the News on EIR app.
1: Stay updated, stay ahead. Follow us on X at EIR News Alerts and on Instagram at EIR News Alerts.
0: Finance Minister Nirmala Sitharaman will be on a six-day visit to the United States beginning today. During her visit to U.S., she will travel to Chicago, Asheville, and New York. In Chicago, Finance Minister will participate in a roundtable conference with prominent investors and engage with leading CEOs, presidents, and senior representatives of the private sector. The Finance Minister will also interact with members of the Indian community in Chicago during her visit. In Asheville, Ms. Sitharaman will lead the Indian delegation at the G20 Finance Ministers and Central Bank Governors meeting under the United States presidency of the G20. The engagement will also provide an opportunity for India to advance its perspectives on contemporary global economic challenges and strengthen cooperation with G20 partners. In New York, Ms. Sitharaman will participate in an investor roundtable with CEOs and senior representatives of the leading New York-based companies. Prime Minister Narendra Modi will visit the Central Asian country Uzbekistan tomorrow. He will be on a two-day visit to the Tashkent city. During the visit, the Prime Minister will hold delegation-level talks with the President of Uzbekistan, Mr. Shavkat Mirziyoyev, to further strengthen the strategic partnership between the two countries. More from our correspondent.
2: During his visit, Prime Minister is expected to visit the Shastri Memorial in Tashkent. The memorial is a bronze bust honoring Lal Bahadur Shastri, the third Prime Minister of India. It is located on Shastri Street in the city. Unveiled in 1976, the memorial was designed by local Uzbek sculptor Yakov Shapiro. Prime Minister is also expected to visit the Mahatma Gandhi Center at the Tashkent State University of Oriental Studies. The center works in academic research on the history and stages of development of the literature of the people of India, particularly Hindi and other languages, with particular attention to strengthening bilateral cooperation between Uzbekistan and India. Sushil Chandra Tiwari, Akashwani News, Tashkent, Uzbekistan.
0: Iranian Foreign Minister Abbas Araghchi has said that renewed diplomacy with Washington remains possible if the U.S. changes its approach and abandons coercion. Mr. Araghchi said in a social media post that the U.S. should build trust, speak respectfully, acknowledge our rights and uphold commitments. He also described recent talks with Qatar's Prime Minister and Foreign Minister Sheikh Mohammed bin Abdul Rahman Al Thani as productive and creative. U.S. President Donald Trump, however, ruled out immediate talks with Tehran and said American military operations against Iran may not be over. President Draupadi Murmu, Vice President C.P. Radhakrishnan and Prime Minister Narendra Modi today celebrated Raksha Bandhan with children and students of various schools and organizations in New Delhi. In a social media post, the President said the significance of Raksha Bandhan extends beyond the bonds of siblings. And in sports, India's Vilavan Senthilkumar stormed into the final of the PSA Budapest Squash Open after a thrilling 3-2 victory over compatriot Veer Chotrani in the semi-finals last night. Vilavan will now face local favourite and world number 55 Bulaj Farkas of Hungary in the final tonight. Farkas reached the final after a straight games victory of 3-0 against Egypt's Mustafa Ilsitri. And now, before we end the bulletin, the headlines once again. Prime Minister Narendra Modi says Jan Dhan Yojana is playing a significant role in advancing financial inclusion and empowering people. Death toll in devastating Nepal-Tibet flash floods rises to 469. Over 1,500 people remain missing on both sides of border. External Affairs Ministry informs 290 Indian nationals in Nepal remain uncontactable. Rescue and evacuation efforts underway in flood-hit areas. Fresh flood warning issued in Nepal as 5.1 magnitude earthquake hits Sichuan province of China. Finance Minister Nirmala Sitharaman to be on a six-day visit to US beginning today. And India's Vilaban Senthil Kumar to take on Balázs Farkas of Hungary in the final of PSA Budapest Squash Open tonight. And with that, we end the midday news.
3: ಕೇಳುಗರೆ, ತಮಗೆಲ್ರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 0802226157. ಮತ್ತೊಂದು ಸಂಖ್ಯೆ 0802226397. ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಮ್ಮ ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಹಂಚ್ಕೋಬಹುದು. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ
4: ಹಲೋ
3: ಹಲೋ, ನಮಸ್ಕಾರ
4: ಸರ್. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ ಸರ್, ನವೋದಯ ನಗರದಿಂದ ಮಾತಾಡ್ತಿದ್ದೀನಿ.
3: ನವೋದಯ ನಾಗರಾಜ್ ಅವರು?
4: ಹೌದು ಸರ್, ಹೌದೌದು. ಬಹಳ ದಿವಸ ಆದ್ಮೇಲೆ ನಮ್ಮ ಮನಸ್ಸಿನ ಸ್ಪಂದನೆ ಹೇಳ್ಕೊಳಕ್ಕೆ ನಮ್ಗೆ ಒಂದು ಲೈನ್ ಸಿಕ್ತು ಸರ್.
3: ವಾಕ್ಯತನ್ಗೆಲ್ಲ ಬಂದಿದ್ರಲ್ಲ ನೀವು?
4: ಖಂಡಿತ ಬಂದಿದ್ದೀನಿ ಸರ್, ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ವಿಶೇಷವಾಗಿ ವಾಕಥಾನ್ದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಮಾಡಿದ್ದು. ಏನಂದ್ರೆ ಅಷ್ಟು ಜನಕ್ಕೆ ಆ ಒಂದು ನಡಿಗೆ ಇತ್ತಲ್ಲ, ಆ ನಡಿಗೆಯಲ್ಲಿರೋ ಹೆಮ್ಮೆ ನಾವು ಆಕಾಶವಾಣಿ ನಮ್ಮದು ಅಂತ ನಾವು ಎದೆ ತಟ್ಕೊಂಡು ಹೇಳ್ತಾ ಇದ್ವಿ.
3: ಅದು
4: ಖಂಡಿತ ನಿಜ. ಯಾಕಂದ್ರೆ ನಾನು ಆಕಾಶವಾಣಿಯ ತುಂಬಾ ಹಳೆಯ ಕೇಳಿದ, ನೀವು ನಂಬ್ತಿರೋ ಇಲ್ಲೋ ಗೊತ್ತೇಳಿದ್ರೆ ನಂಬಬೇಕು, ಒಂದು 53-54 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ಒಂದನೇ ಕ್ಲಾಸ್ ಅಂದ್ರೆ 74-73 ಆಗಿಂದ ನಾನು ಕೇಳ್ತಾನೆ ಇದ್ದೀನಿ. ವಿಶೇಷವಾಗಿ ಬೆಂಗಳೂರಿಗೆ ಬಂದ ನಂತರ ಅಂತೂ 84ರಿಂದ ವಿವಿಧ ಭಾರತಿನ ನಾನು ಜೊತೆ ಜೊತೆಯಾಗಿ ಕೇಳ್ಕೊಂಡು ಬರ್ತಾ ಇದ್ದೀನಿ. ವಿವಿಧ ಭಾರತಿ ಹೇಗೆ ನಮ್ಗೆ ಹೆಲ್ಪ್ ಮಾಡತ್ತೆ ಅಂದ್ರೆ, ನಾವು ನಂದೊಂದು ಹ್ಯಾಬಿಟ್ ಇದೆ, ರಾತ್ರಿ ಹೊತ್ತು ನಾವು ಓದ್ಬೇಕಾದ್ರೆ ಹಿನ್ನೆಲೆಯಾಗಿ ನಮ್ಗೆ ವಿವಿಧ ಭಾರತಿ ಎಲ್ಲ ಹಾಡುಗಳು ಬರ್ತಾ ಇದ್ರೆ ಅದು ನಮ್ಗೆ ಒಂದು ಮನಸ್ಸಿಗೆ ಕಾಮ್ ಆಗಿ ಇರೋ ತರ ನೋಡ್ಕೊಳತ್ತೆ. ಈ ಹೊರಗಡೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೇ ಇರೋ ತರ ನಮ್ಗೆ ಇದು ಯೂನಿಫಾರ್ಮ್ ಆಗಿ ನಮ್ಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಕೊಡ್ತಾ ಇರುತ್ತೆ. ಅದು ಓದ್ತಾ ಇದು ನಂಬಲ್ಲ ಬಹಳ ಜನ ಹೇಳಿದ್ರೆ, ಮತ್ತೆ ಬಹಳ ಜನ ಇದೇ ತರ ಮಾಡ್ತಾರೆ ಸರ್, ರೇಡಿಯೋ ಹಾಕಿರ್ತಾರೆ ಲೈಟ್ ಆಗಿ ಅದ್ರ ಜೊತೆ ಓದ್ತಾ ಇರ್ತಾರೆ. ಈಗ ಆತರ ಓದಿ ಬಂದಿರೋರು ನಾವು. ಅವಾಗೆಲ್ಲ ಸರ್ ಒಂದೊಂದು ಅವರ್ ನಮ್ಗೆ ಹಾಡುಗಳನ್ನ ಕೇಳಕ್ ಅವಕಾಶ ಕೊಡೋದು. ನಂದನ ಮತ್ತೆ ಬೃಂದಾವನ ಅಂತ, ನಂದನ ಬೆಳಗ್ಗೆ ಹೊತ್ತಿನಲ್ಲಿ, ಬೃಂದಾವನ ರಾತ್ರಿ ಹೊತ್ತಲ್ಲಿ, ಲೋನನ್ ಅವರು ಇರೋದು. ಸೊ ನಾವು ಹಾಡುಗಳನ್ನ ಕೇಳ್ತಾ ಕೇಳ್ತಾ, ಅವಾಗೆಲ್ಲ ಪತ್ರಗಳು ಬರೆಯುವಂತ ಕಾಲ, ಪತ್ರಗಳು ಬರೀತಾ ಇದ್ವಿ. ಸುಮಾರು ಆಗಿ ಜೊತೆಗೆ ಇರೋಂತ ಕೆಲಸ ನಾವು ಖಂಡಿತ ಮಾಡಿದ್ವಿ. ಇವತ್ತಿನವರೆಗೂ ವಿವಿಧ ಭಾರತೀಯ ಜೊತೆಗೆ ನಾನು ಇದ್ದೇ ಇರ್ತೀವಿ. ಎಲ್ಲ ಕಾರ್ಯಕ್ರಮಗಳು ಹೋಲ್ಸೆಲ್ ಆಗಿ ಹೇಳೋದಾದ್ರೆ ಇಷ್ಟ ಆಗತ್ತೆ, ಕೆಲವು ಸಲ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಇದು ಲೋಕೋ ಭಿನ್ನರು ಚೆನ್ನಂಗೆ ಇಲ್ಲ. ನನ್ ಈ ಒಂದು ವಿವಿಧ ಭಾರತಿ ನನ್ನೊಬ್ಬರಿಗೆ ಅಲ್ವಲ್ಲ, ನಮ್ಮದು ತಾನೆ, ನಮ್ಮದು. ಈಗ ಕೆಲವು ಒಂದು ಕಾರ್ಯಕ್ರಮದಲ್ಲಿ ನಮಗೆ ಹಿಡಿಸದೆ ಇರುವಂತದ್ದು ಏನಾದ್ರೂ ಇದ್ರೆ ಅಂದ ಮಾತ್ರಕ್ಕೆ ಅದು ಕಾರ್ಯಕ್ರಮ ಚೆನ್ನಾಗಿಲ್ಲ ಅನ್ನೋ ತರ ಆಗ್ಲಿ. ಈಗ ನೋಡಿ ಯಾವ್ದೋ
3: ಅದಕ್ಕೆ ದೊಡ್ಡ ಧ್ವನಿಯಲ್ಲಿ ಮಾತಾಡೋದು, ಬೇಜಾರಿಸ್ಕೊಳ್ಳೋದು,
4: ನೋಡಿ ನೋಡಿ
3: ಮಾಡ್ತೀರ ಹೇಳೋರು ಇದಾರೆ, ಇರ್ಲಿ
4: ಇದಾರೆ ಬಿಡಿ. ನೋಡಿ, ಒಬ್ಬ ರಾಜಾಜಿನಗರ ಶ್ರೋತೃ ಹೇಳಿದ್ರಂತಾಗ್ಲಿ ಅಥವಾ ಒಬ್ಬ ಬಾಗಲಕೋಟೆ ಶ್ರೋತೃಗಳು ಹೇಳಿದಂದ ಮಾತ್ರಕ್ಕೇನೆ ಒಂದೊಂದು ಕಾರ್ಯಕ್ರಮ ಚೇಂಜ್ ಮಾಡಕ್ಕೆ ಆಕಾಶವಾಣಿಯ ಹಿತದೃಷ್ಟಿಯಿಂದ ಆಗದೆ ಇರ್ಬೋದು. ಅಥವಾ ನಾನು 10 ವರ್ಷದಿಂದ ನಾನು ಏನೋ ಕೋರಿಕೆ ಸಲ್ಲಿಸ್ತೀನಿ ಅಂದ ಮಾತ್ರಕ್ಕೇನೆ ಆಕಾಶವಾಣಿ ತನ್ನ ನಿಲುವನ್ನು ಬದಲಾವಣೆ ಮಾಡ್ಬೇಕಂತಿಲ್ಲ. ಅದು ಆಕಾಶವಾಣಿ ಧ್ಯೇಯಕ್ಕೆ ಏನಿದೆ ಹೇಳಿ, ಎಲ್ಲರೂ ಸುಖಾಯ ಹಿತಾಯ, ಎಲ್ಲರ ಒಂದು ಸುಖವನ್ನು ಕನ್ಸಿಡರ್ ಮಾಡುತ್ತೆ, ಎಲ್ಲರ ಹಿತವನ್ನು ಕನ್ಸಿಡರ್ ಮಾಡುತ್ತೆ. ಮುಖ್ಯವಾಗಿ ಹಿಂದಿ ಕಾರ್ಯಕ್ರಮಗಳು, ಕೆಲವು ಕಾರ್ಯಕ್ರಮಗಳನ್ನ ನೀವು ಪ್ರಸಾರ ಮಾಡ್ತೀರಿ ಮುಂಬೈದು, ಇದು ಉಳಿದಿದ್ದು ಆದ್ಯಂತ ಕನ್ನಡದ್ದೇ ನಮ್ಮ ಬೆಂಗಳೂರಿನಿಂದನೇ ಪ್ರಸಾರ ಆಗುತ್ತೆ
3: ಸರ್. ಬಹಳಷ್ಟು ಸರ್, ಪ್ರತಿ ರಾತ್ರಿ 9:15 ಸರ್ ಏನು 10 ಗಂಟೆ ತನಕ ಸುಮಾರು 45 ನಿಮಿಷಗಳ ಕಾಲ ನಮ್ಮದೇ ಆದಂತಹ ಒಂದು ಹಿಂದಿ ಚಿತ್ರಗೀತೆಗಳನ್ನ, ಅದು ಹಿಂದಿ ಮೆಲೋಡಿಸ್ ಅಂತೇಳಿ, ಮಧುರವಾದಂತಹ ಹಿಂದಿ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಜೊತೆಗೆ ಮುಂಬೈ ಕೇಂದ್ರದಲ್ಲಿ ಕೂಡ ಯಥಾಸ್ಥಿತಿ ಅಲ್ಲಿಂದ ಪ್ರಸಾರ ಆಗ್ತಾ
4: ಇದೆ. 3 ಗಂಟೆಗೆ ಅಲ್ಲಿ
3: 3 ಗಂಟೆಯಿಂದ 5 ಗಂಟೆ ತನಕ ಬರುತ್ತೆ ಜಾಸ್ತಿ. ಮುಂಬೈಯಲ್ಲಿ ಅದು 24 ಗಂಟೆ ಹಿಂದಿ ಬೆಲ್ಟ್ ಆಗಿರೋದ್ರಿಂದ ಬೆಳಗಿನಿಂದ ಸಂಜೆ ತನಕ ಹಿಂದಿ ಕಾರ್ಯಕ್ರಮಗಳು ಬರ್ತವೆ. ರಾತ್ರಿ ಕೂಡ 9 ಗಂಟೆಗೆ ಏನು ನಮ್ಮಿಂದ ಪ್ರಸಾರ ಆಗ್ತೈತೆ ಹಿಂದಿ ಏನು ಮುಂಬೈ ಕೇಂದ್ರದ ಸಹ ಪ್ರಸಾರದ ಕಾರ್ಯಕ್ರಮಗಳು. ಈಗ ನಾವು ತೆಗೆದುಕೊಂಡು ಅದನ್ನು ನಮ್ಮ ಕೇಂದ್ರದಿಂದ ನಾವು ಹಿಂದಿ ಹಾಡುಗಳನ್ನು ನಮ್ಮ ಕೇಳುಗರ ಒಂದು ಅಭಿರುಚಿಗೆ ತಕ್ಕಂತೆ ನಾವು ಇಲ್ಲಿಂದಲೇ ನಾವು ಪ್ರಸಾರ ಕಾರ್ಯವನ್ನು ಮಾಡ್ತಾ ಇದ್ದೀವಿ.
4: ಒಂದು ವಿಷಯ ನನಗೆ ಅನಿಸೋದು ಸರ್, ಒಬ್ಬ ಕನ್ನಡಿಗನಾಗಿ ನಾನು ಕನ್ನಡದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ವಿವಿಧ ಭಾರತಿಯಲ್ಲಿ ಬರಲಿ, ಯಾಕೆ ಮುಂಬೈನ ಪ್ರಸಾರ ಮಾಡ್ತೀರಾ ಅಂತ ಕೇಳ್ಬೋದು. ಇದು ಉದ್ದಟತನನೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ನಮ್ಮ ಕನ್ನಡಿಗರಿಗೋಸ್ಕರ ವಿವಿಧ ಭಾರತಿ ಕೆಲಸ ಮಾಡ್ಲಿ. ಯಾಕಂದ್ರೆ ಈಗ ನೀವೇನು ಒಳ್ಳೆ ಕೆಲಸ ನಮಗ್ ಮಾಡ್ಕೊಟ್ಟಿದ್ದೀರಾ, ಇದು ನ್ಯೂಸ್ ಆನ್ ಏರ್ ಅಂತ ಆಪ್
3: ಮಾಡಿಸ್ಕೊಟ್ಟಿದ್ದೀರಾ,
4: ಅದರಲ್ಲಿ ಯಾವುದೇ ಒಬ್ಬ ಕೇಳುಗ ಯಾವ ಒಂದು ರಾಜ್ಯದ ಕಾರ್ಯಕ್ರಮವನ್ನ ಕೇಳ್ಬೋದು ಅಲ್ವಾ. ಈಗ ಮುಂಬೈನಲ್ಲಿ ಹಿಂದಿ ಹಾಡುಗಳು ಚೆನ್ನಾಗಿ ಬರ್ತಿದ್ರೆ ಅಲ್ಲೇ ಹಾಕೋಬೋದಲ್ಲ ಸರ್, ಇಲ್ಲಿನೇ ವಿವಿಧ ಭಾರತಿಯಲ್ಲೇ ಅಲ್ಲಿದ್ದು ಬರಲಿ ಅಂತ ಮಾಡೋದು ಯಾಕೆ, ಅಥವಾ ವಿವಿಧ ಭಾರತಿಯಲ್ಲೇ ಮೆಚ್ಚಿನ ಚಿತ್ರಗಳು ಸರ್ ಎಲ್ಲಿ ಕೂತ್ರು ಕೇಳೋದು ಒಂದೇ ಕಡೆ ಅಲ್ವಾ. ಮುಂಬೈದಿಂದ ಬರಲಿ ಎಲ್ಲಾದ್ರೂ ಬರಲಿ ಅವ್ರ ಹಾಡುಗಳು ಪ್ರಸಾರ ಆಗುತ್ತೆ ಅಂದ್ರೆ ಮುಂಬೈಗೆ ಪತ್ರ ಬರೆದ್ರೆ ಬರುತ್ತೆ ಅಲ್ವಾ ಹಾಡುಗಳು, ಮುಂಬೈಗೆ ವಾಟ್ಸ್ಆಪ್ ಕಳ್ಸಿದ್ರೆ ಬರುತ್ತೆ, ಇಮೇಲ್ ಕಳ್ಸಿದ್ರೆ ಬರುತ್ತೆ. ಎಲ್ಲಿ ಈ ಒಂದು ಹಿತದೃಷ್ಟಿಯಿಂದ ಜನರ ಕಾರ್ಯಕ್ರಮವನ್ನ ನೀವು ಕೃಷ್ಣಪ್ಪ ಅವರೇ, ನಾನು ನಿಮ್ಮನ್ನು ವಿವಿಧ ಭಾರತೀಯ ಒಂದು ಪ್ರತಿನಿಧಿಯಾಗಿ ಹೇಳುತ್ತದೆ ಅಂದ್ರೆ ನೀವು ಎಲ್ಲರ ದೃಷ್ಟಿಯನ್ನ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡಿರ್ತೀರಿ. ಈ ಏರುದನೆಯಲ್ಲಿ ಮಾತನಾಡೋದಾಗ್ಲಿ ಇನ್ನೊಂದಾಗ್ಲಿ ನೋಡಿ, ಗಿವ್ ಫಂಡಮೆಂಟಲ್ ಆಗಿ ನೀವು ನಮ್ಗೆ ಆಕಾಶವಾಣಿಯವರು ಏನ್ ಹೇಳ್ಕೊಟ್ಟಿದ್ದೀರಾ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ. ನೀವು ನಮಗೆ ಗೌರವ ಕೊಡ್ಬೇಕು, ನಾವು ನಿಮಗೆ ಗೌರವ ಕೊಡ್ಬೇಕು. ಯಾಕಂದ್ರೆ ಆಕಾಶವಾಣಿ ಒಂದು ಸಾರ್ವಜನಿಕ ಆಸ್ತಿ, ನಮ್ಮ ಮನೆಯದಲ್ಲ, ನಮ್ಮ ಮನೆಯದಲ್ಲ,
3: ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ವೇದಿಕೆ,
4: ಸಮಾನ ವೇದಿಕೆ. ಅದರಿಂದ ನಾವು ಆಕಾಶವಾಣಿಯಿಂದ ಪಡ್ಕೊಳ್ಳಂತದ್ದು ಏನಿದೆಯಲ್ಲ ಅದು, ಅದಕ್ಕೆ ನಾವು ಯಾವತ್ತು ಗ್ರೇಟ್ಫುಲ್ ಆಗಿರ್ಬೇಕು ಸರ್, ಗ್ರೇಟ್ಫುಲ್ ಆಗಿರ್ಬೇಕು ಅಂತ ನಾನು ಎಲ್ಲ ಶ್ರೋತೃ ಮಿತ್ರರಿಗೆ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಗೌರವ ಹೆಚ್ಚಾಗೋದು ನಮ್ಮ ನಾಲ್ಗೆಯ ಮಾತುಗಳಿಂದ, ಅದನ್ನ ಯಾವತ್ತು ಕಳ್ಕೊತೀರಿ, ಅದು ಪದ ಪ್ರಯೋಗ ಇನ್ನೊಬ್ರಿಗೆ ನೋವಾಗುತ್ತೆ ಅನ್ನೋದು ಗೊತ್ತಿದ್ದು ಆಗ ಮಾತಾಡೋದಿದೆಯಲ್ಲ ಅದು ತುಂಬಾ ತಪ್ಪು, ಯಾರೋ ಆ ಕೆಲಸ ಮಾಡಬಾರ್ದು ನಾನು ಹಾಗಂತ ನಾನು ಎಲ್ಲರ ಹತ್ರ ಅಪೀಲ್ ಮಾಡ್ತೀನಿ. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್, ಇದೇನೇ ಕಾರ್ಯಕ್ರಮಗಳು ಅಂತೂ ಅಷ್ಟು ಮಾತಾಡೋದಿದ್ರೆ ಆಕಾಶವಾಣಿ ಬಹಳ ದೂರ ಇಲ್ಲ, ರಾಜಭವನ್ ರಸ್ತೆಯಲ್ಲಿ ಇದೆ, ಎದುರುಗಡೆ ಇದೆ, ಹೋಗಿ ನಿಮ್ಮನ್ನ ಯಾರನ್ನ ಆಫೀಷಿಯಲ್ಸ್ ಮೀಟ್ ಮಾಡಿ ನಿಮ್ಮ ಹವಾಲ್ನ ಪತ್ರಿಕಾ ಐ ಮೀನ್ ಬರವಣಿಗೆ ರೂಪದಲ್ಲಿ ಕಳ್ಸಿ ಕೊಡಿ, ಬನ್ನಿ ಆಗತ್ತೆ ಅಲ್ವಾ. ಅದನ್ನ ಈ ತರ ಅನೇರತೆ ಸಿಕ್ಕಿದಾಗ ಕೆಲವರು ದುರುಪಯೋಗ ಮಾಡ್ಕೊಳ್ಳೋದು ನನ್ಗೆ ಗಮನಕ್ಕೆ ಬಂತು, ಅದನ್ನ ಹೇಳೋಣ ಅಂತಾನೆ ಮಾಡಿದೆ. ಅದನ್ನ ಬಿಟ್ಟು ಈ ಮೆಚ್ಚಿನ ಚಿತ್ರಗೀತೆಗಳು ಎಲ್ಲ ಕಾರ್ಯಕ್ರಮಗಳು ಅಬಂಡೆನ್ಸ್ ಆಗಿ ಬರುತ್ತೆ ಸರ್, ನಾವು ಕಾರ್ಯಕ್ರಮ ಕೇಳಕ್ ನಾವು ಸಮಯ ಮಾಡ್ಕೋಬೇಕು. ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಗೆ ಹೋಗುವಾಗ ನಾನು ಆಕಾಶವಾಣಿ ವಿವಿಧ ಭಾರತಿನ ಕೇಳ್ತಾ ಹೋಗ್ತೀನಿ. ನಿಮ್ಮದೇ ಅವಳಿ ಸಹೋದರ ಇದ್ದಂಗೆ ಕಾಮನ್ ಬಿಲ್ ಸಹ ಇದೆ, ಅಲ್ಲಿ ಸಹ ಈ ಹಿಂದಿ ಚಿತ್ರಗೀತೆಗಳಿಗೆ ಅವಕಾಶಗಳು ಉಂಟು. ಪ್ರತಿದಿನ 11 ಗಂಟೆಗೆ ಅಲ್ಲಿನೂ ಚಿತ್ರಗೀತೆಗಳನ್ನ ನಾವು ಕೇಳಿದ್ರೆ ಅಲ್ಲೂ ಪ್ರಸಾರ ಮಾಡ್ತಾರೆ, ಅಲ್ಲಿನೂ ಕಾರ್ಯಕ್ರಮಗಳಿದೆ. ಹೀಗಾಗಿ ಎಲ್ಲವೂ ಸಮ್ಮಿಶ್ರಣ ಆಗಿದೆ, ಚೆನ್ನಾಗಿದೆ. ಪರ್ಟಿಕ್ಯುಲರ್ ಆಗಿ ಒಂದೇ ತರದ ಕಾರ್ಯಕ್ರಮಗಳು ಬೇಕು ಅನ್ನೋರು ಅದು ಎಲ್ಲಿ ಸಿಗುತ್ತೆ ಅಲ್ಲಿ ತಗೋಬಹುದು. ನ್ಯೂಸ್ ಆನ್ ಏರ್ ಆ್ಯಪ್ ಇರೋದ್ರಿಂದ ಹೊರತು ತುಂಬಾ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಏರು ಧ್ವನಿಯಲ್ಲಿ ಮಾತನಾಡೋದು, ರೆಸ್ಪೆಕ್ಟ್ ಇಲ್ಲದೆ ಮಾತನಾಡೋದು, ದಿಸ್ ಇಸ್ ಆಲ್ ವೆರಿ ಬ್ಯಾಡ್. ನಾವೊಬ್ಬ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಒಬ್ಬ ಕೇಳುಗನಾಗಿ, ಹಾಗಾಗಿ ನಾನು ಹೇಳ್ತಾ ಇರೋದು ನಾವೆಲ್ಲ ಕೇಳುಗರು ಒಂದೇ ರೀತಿಯಲ್ಲಿ ಇರ್ಬೇಕು, ಅಂದ್ರೆ ಕೊಡೋದನ್ನ ಹೇಳೋದನ್ನ ನಯವಿನಯವಾಗಿ ಹೇಳ್ಬೇಕು, ಹಿತವಾಗಿ ಇರ್ಬೇಕು ನಮ್ಮ ಮಾತು, ಮಿತವಾಗಿನೂ ಇರ್ಬೇಕು. ಹಾ, ನಮ್ಮ ಮಾತು ಎಷ್ಟು ಮಿತವಾಗಿರುತ್ತೋ ಕೇಳರ್ಗೆ ಅಷ್ಟು ಹಿತವಾಗಿರುತ್ತೆ. ನಾವು ಮಾತಾಡೋದ್ರಲ್ಲಿ ಹಾರ್ಶ್ ಸೇರ್ಸಿದ್ರೆ ಬಹಳ ತಪ್ಪಾಗುತ್ತೆ. ನನ್ನ ಫೈನಲ್ ಮಾತು ಸರ್ ಹೇಳೋದಾದ್ರೆ ಏನ ಕೇಳ್ತಿದ್ರೆ ಸರ್, ಹಿಂದಿ ಹಾಡುಗಳಾಗ್ಲಿ ಕನ್ನಡ ಹಾಡುಗಳಾಗ್ಲಿ ಈಗ ಬರ್ತಿರೋ ಕಾರ್ಯಕ್ರಮದಲ್ಲಿ ಇದೆ, ಬೇರೆ ಕರ್ನಾಟಕದ ಯಾರೇ ಕೇಳಲಿ ಅದಕ್ಕೆ, ಆಮೇಲೆ ನೀವ್ ಯಾರಿಗೂ ಏನು ಭೇದ ಭಾವ ತೋರಿಸಲ್ಲ ಅನ್ನೋದು ನನ್ಗೆ 100% ಇದೆ ಸರ್. ಯಾಕಂದ್ರೆ ನಿಮ್ಗೆ ಯಾರ ಕಾರ್ಯಕ್ರಮ ಯಾರ ಫೋನ್ ಬಂತು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ನಾನು ಸ್ಟುಡಿಯೋನ ನೋಡಿದ್ದೀನಿ, ಹೀಗಾಗಿ ಅಲ್ಲಿ ಕಾಲರ್ ಐಡಿ ಇರೋದಿಲ್ಲ, ನೀವು ಫೋನ್ ಎತ್ಕೊಂಡಾಗ ಅದು ಡೈರೆಕ್ಟ್ ಆಗಿ ಯಾರದು ಅಂತ ಗೊತ್ತೂ ಆಗೋದಿಲ್ಲ. ಹೀಗಾಗಿ ಆರ್ಜೆಗಳು ತಮ್ಮ ಕೆಲಸವನ್ನ 100% ಅವ್ರಿಗೇನು ಮೇಲ್ಗಡೆಯಿಂದ ಬಂದಿರುತ್ತೆ ಸೂಚನೆಗಳು ಅದನ್ನ ಚಾಚಿ ತಪ್ಪದೆ ಮಾಡ್ತಾರಂತ ನಾನು ಹೇಳ್ತೀನಿ. ಎಲ್ಲೋ ಒಂದು ಮಿಸ್ಟೇಕ್ ಆಗ್ಬಹುದು, ಈಗ ಒಂದು 2 ನಿಮಿಷ ಲೇಟ್ ಆಗಿ ಬಾಂಬೆಯಿಂದ ಟ್ರಾನ್ಸ್ಮಿಟ್ ಮಾಡ ಅಂದ ಮಾತ್ರಕ್ಕೆ ಸರ್ ಎಲ್ಲ ಅವರು.
3: ಆಯ್ತು, ನಾಗರಾಜ್ ಶರ್ಮಾ ಅವರೇ, ತಾವು ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಸಲಹೆ ಸೂಚನೆಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಣ. ಕೇಳುಗರೆ, ನಿಮ್ಮ ಸಲಹೆ ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತಮಗೆ ಅವಕಾಶ ಇದೆ. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0802226212 ಮತ್ತೊಂದು

0: ಪತ್ರಗಳನ್ನು ಕೂಡ ನೀವು ನೀಡ್ತಾ ಇದ್ದೀರಿ. ಅದರ ಹೆಸರು ಸ್ನೇಹ ಸೇತು ಕಾರ್ಯಕ್ರಮ ಅಂತೇಳಿ. ಅದನ್ನು ಪುನಃ ಪ್ರಾರಂಭಿಸಿ ಜೇನಿನಷ್ಟೇ ಸವಿಯಾದ ನುಡಿಗಳ ಜೇನಹನಿ ಕಾರ್ಯಕ್ರಮವನ್ನು ಕೂಡ ಬೆಳಗಿನ ಸಮಯದಲ್ಲಿ ಪ್ರಾರಂಭಿಸಿ ಅಂತೇಳಿ ಇವರು ಬರೀತಾ ಇದ್ದಾರೆ. ಇವರ ಪತ್ರಕ್ಕೆ ನಾವು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನೋಡೋಣ ಏನೇನು ಆಗಬಹುದು ಬೆಳವಣಿಗೆಗಳು ಅಂತೇಳಿ. ಮತ್ತೊಬ್ಬರು ಕರೆ ಮಾಡಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ,
1: ಗುಡ್ ಆಫ್ಟರ್ನೂನ್ ಕೃಷ್ಣಪ್ಪ ಅವರೇ.
0: ಎಸ್ ಸರ್, ಹೇಳಿ ಸರ್.
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಹೇಳಿ ಹೇಳಿ.
1: ಒಂದ್ ಎರಡು ಮೂರು ಸಜೆಷನ್ ಹೇಳೋಣ ಅನ್ಕೊಂಡೆ ನಿಮ್ಮ ಹತ್ರ.
0: ಹೇಳಿ ಹೇಳಿ ಹೇಳಿ.
1: ಒಂದು, ನಮ್ಮ ಶ್ರೋತೃ ಮಿತ್ರ ಕೇಳಿಸ್ಕೊಳ್ತಾ ಇದ್ದೆ, ಹಿಂದಿನ ಶ್ರೋತೃ ಮಿತ್ರ ಹೇಳಿದ್ದು ಬಾಂಬೆಗೆ ಇಮೇಲ್ ಕಳಿಸಿದ್ರೆ ಅವ್ರು ಹಾಡ್ ಹಾಕ್ತಾರೆ ಅಂತ. ಇನ್ಫಾರ್ಮೇಶನ್ ತಪ್ಪು ಮಿಸ್ಟರ್ ಕೃಷ್ಣಪ್ಪ. ಅದು ಇಮೇಲ್ ಕಳಿಸಿ ಹಾಡ್ ಕೇಳೋದನ್ನ ಸ್ಟಾಪ್ ಮಾಡಿ ಬಾಂಬೆ ವಿತ್ ಬರುತ್ತೆ. ಆರು ವರ್ಷ ಆಯ್ತು ಸರ್, ಕೋವಿಡ್ ಆದ್ಮೇಲೆ ಅದು ಮಾಡ್ಲೇ ಇಲ್ಲ. ಸೊ ಅದನ್ನು ಇದೊಂದು ವಿಚಾರವನ್ನ ಅವನು ಸ್ಪಷ್ಟಪಡಿಸ ಕೆಲಸ ಮುಂದಿನ ಸಲಹೆ ಹೇಳ್ತೀನಿ ಕೇಳಿ. ನನ್ಗೆ ಈ ವಾರದಲ್ಲಿ 25 ಒಬ್ರು ನನಗೆ ಸಲಹೆ ಕೊಟ್ರು, ಹಿಂದಿ ಹಾಡುಗಳು ಬೇಕಾದ್ರೆ ಎಷ್ಟೊಂದು ರೈನ್ಬೋದಲ್ಲಿ ಪ್ಲೇ ಆಗತ್ತೆ ಅಲ್ಲೂ ಕೇಳಬಹುದು ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ವಿಚಾರ ಹೇಳ್ತೀನಿ, ಅಲ್ಲೂ ಎಫ್ಎಂ ರೈನ್ಬೋದಲ್ಲೂ ಕನ್ನಡ ಹಾಡುಗಳನ್ನ ಹಾಕ್ತಾರೆ. ಸೊ ಕನ್ನಡ ಅವರ ಹಾಡು ಕೇಳೋರು ಅವರು ಇದ್ರಲ್ಲಿ ಕೇಳ್ಬೋದಲ್ವಾ, ಎಫ್ಎಂ ರೈನ್ಬೋದಲ್ಲಿ ಕೇಳ್ಬೋದಾ? ಅದಕ್ಕಿಂತ ನೀವು ಸ್ಟಾಪ್ ಮಾಡ್ಬಿಡ್ತೀರಾ ಕನ್ನಡ ಹಾಡು ರಿಕ್ವೆಸ್ಟ್ ಸ್ಟಾಪ್ ಮಾಡ್ಬಿಡ್ತೀರಾ ನೀವು?
0: ಇಲ್ಲವಲ್ಲ, ನಾವು ಯಾವ ರಿಕ್ವೆಸ್ಟ್
1: ಅಲ್ವಾ. ಹಾಗೇನೆ ಇನ್ನೊಂದು ವಿಚಾರ ಹೇಳ್ತೀನಿ, ಕರ್ನಾಟಕದ ಬೇರೆ ಬೇರೆ ಕೇಂದ್ರಗಳಲ್ಲಿ ಕನ್ನಡ ಹಾಡುಗಳು ಪ್ರಸಾರ ಮಾಡ್ತಾರೆ ಬೇರೆ ಬೇರೆ ಕೇಂದ್ರ. ವಿವಿದ್ ಭಾರತಿ ಬೆಂಗಳೂರಿನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾರಾದ್ರೂ ಸ್ಟಾಪ್ ಮಾಡಿದಾರ? ಇಲ್ಲಲ್ವಾ. ಆದ್ರೆ ಇಲ್ಲಲ್ವಾ, ಇದು ಕಂಟಿನ್ಯೂ ಆಗತ್ತೆ. ಸೊ ಎಲ್ಲಾ ಕಡೆನೂ ಕೇಳ್ಬೇಕು, ಇಲ್ಲೂ ಕೇಳ್ಬೇಕು. ಇನ್ನೊಂದು ವಿಶೇಷವಾದ ಒಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲೇ ಬೆಂಗಳೂರು ವಿವಿದ್ ಭಾರತಿನ ಲಭ್ಯ ಇಲ್ಲದ ಹಾಡುಗಳನ್ನ ಅಕಸ್ಮಾತ್ ಮೈಸೂರು ಧಾರವಾಡ ಕೇಂದ್ರದಿಂದ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡು ಇಲ್ಲಿ ಆರ್ಕೈವ್ ಆಡ್ ಮಾಡಿ ಇಲ್ಲಿ ಕೇಳೋ ಬದಲು ಆ ಶ್ರೋತೃಗಳು ಡೈರೆಕ್ಟ್ ಆಗಿ ಆ ಕೇಂದ್ರಕ್ಕೆ ನ್ಯೂಸ್ ಆನ್ ಏರ್ನಲ್ಲೇ ಕೇಳ್ಕೋಬೋದಲ್ವಾ? ಎಷ್ಟು ಟೈಮ್ ಕನ್ಸ್ಯೂಮ್ ಆಗತ್ತೆ, ಎಷ್ಟು ಟೈಮ್ ಕನ್ಸ್ಯೂಮ್ ಆಗತ್ತೆ ಅಲ್ಲಿಂದ ಇಲ್ಲಿಗೆ ಬರೋದು, ಅಲ್ಲಿ ಆರ್ಕೈವ್ಗೆ ಅಪ್ಲೋಡ್ ಮಾಡಿ ಅದನ್ನ ಕೇಳೋದು, ಎಷ್ಟು ಸಮಯ ಹಿಡಿಯತ್ತೆ ಅಂತ ನನಗೆ ಗೊತ್ತಿಲ್ಲ.
0: ನಮಗೇನು ಅಂತ ಸಮಯ ನಡೆಸಲ್ಲ ಸರ್. ಈಗ ಹಾಡುಗಳನ್ನು ತರಿಸ್ಕೊಳ್ಳೋದಕ್ಕೆ ಬೇರೆ ನಮ್ಮಲ್ಲಿ ಸಿಬ್ಬಂದಿ ವರ್ಗ ಇದೆ, ನಮ್ಮಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ.
1: ನನಗೆ ಹಿಂದಿ ಹಾಡುಗಳನ್ನ ಬಾಂಬೆ ವಿವಿದ್ ಭಾರತಿ ಕೇಳ್ಕೊಂಡು ನ್ಯೂಸ್ ಆನ್ ಎಲ್ಲ ಇರ್ತಾರೆ, ಅವ್ರಿಗೆ ಬೇಕಾಗಿದ್ದ ಹಾಡನ್ನ ಬೇರೆ ಕೇಂದ್ರಗಳಲ್ಲಿ ಕೇಳ್ಬೋದಲ್ಲ ಅಂತ ನನ್ನ ಒಂದು ಸಜೆಷನ್.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇದಕ್ಕೆ ಕನ್ನಡ ಹಾಡುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತದ್ದು. ಈಗ ನಾವು ಅದಕ್ಕಂತಲೇ ಸಾಯಂಕಾಲ ನಿಮಗೆ ಏನು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಆಗ್ತಾ ಇದ್ದಂತಹ ಕಾರ್ಯಕ್ರಮಗಳನ್ನು ನಾವು ತಗೊಂಡು ನಮ್ಮ ಕೇಂದ್ರದಿಂದಲೂ ಕೂಡ ಅಡಿಷನಲ್ ಆಗಿ ಹೆಚ್ಚುವರಿಯಾಗಿ ನಾವು ಹಿಂದಿ ಕಾರ್ಯಕ್ರಮಗಳನ್ನ ಅಂದ್ರೆ ಹಿಂದಿ ಹಾಡುಗಳನ್ನ ಅದು ಹಿಂದಿ ಮೆಲೋಡಿಸ್ ಅನ್ನ ಕೇಳಿಸ್ತಾ ಇದೀವಿ. ನೀವು ಅದಕ್ಕೆ ಖುಷಿ ಪಡಬೇಕು.
1: ನನಗೆ ಗೊತ್ತಿರೋದು ಪ್ರಸಾರ ಭಾರತಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ ಗೋಸ್ ವಿತ್ ಡೆಮೋಕ್ರಫಿ ಅಂಡ್ ಸಿಟಿ ಸ್ಟೇಟಸ್. ಅಂದ್ರೆ ಬೆಂಗಳೂರು ಇಸ್ ಎ ಕಾಸ್ಮೋಪಾಲಿಟನ್ ಸಿಟಿ. ಸೊ ಹಾಗಾಗಿ ಇಲ್ಲಿ ಹಿಂದಿ ಹಾಡುಗಳನ್ನು ಹಾಕಬೇಕು ಅಂತ ಒಂದು ಇದು ಎಲ್ಲಾ ಮೆಟ್ರೋ ಸಿಟೀಸ್ ಅಂಡ್ ಟೈರ್ 2 ಸಿಟೀಸ್ ನಲ್ಲಿ ಹಾಕಬೇಕು ಅಂತ ಪ್ರಸಾರ ಭಾರತಿ ರೂಲ್ಸ್ ವಿಚ್ ಐ ಕ್ಯಾನ್ ಫಿಲ್ ಅಪ್ ಅಂತ ಡೈರೆಕ್ಟರ್ ಜನರಲ್ ಆಫೀಸ್. ಸೊ ಹಾಗಾಗಿ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡೆ ಹೊರತು ಇನ್ನೇನು ಬೇರೆ ಕಾರಣ ಇರಲಿಲ್ಲ. ಕೃಷ್ಣಪ್ಪ, ಇನ್ನೊಂದು ಹೇಳ್ತಿದ್ರೆ ಸರ್, ನೀವು ರಿಕ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ ಇಟ್ ಇಸ್ ಯುವರ್ ಪ್ರೆರೋಗೇಟಿವ್, ಐ ಲಿವ್ ಇಟ್ ಯುವರ್ ಡಿಸಿಷನ್, ಬಟ್ ಐ ಆಮ್ ವೇಟಿಂಗ್ ಫಾರ್ ದಿಸ್ ಟು ಹ್ಯಾಪನ್ ಫಾರ್ ದ ಲಾಸ್ಟ್ 30 ಇಯರ್ಸ್. ಅಷ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹೌದು, ಹಾಗೆ ನನಗೆ ಹಿಂದಿ ಹಾಡುಗಳಿಗೆ ಎಲ್ಲಿ ಕೇಳಬೇಕು ಅಂತ ಸಜೆಷನ್ ಕೊಟ್ಟವರಿಗೆ ನನ್ನ ಸಜೆಷನ್ ನಾನು ಕೊಟ್ಟಿದ್ದೀನಿ
0: ಅಷ್ಟೇ. ಒಬ್ರಿಗೊಬ್ರು ಕೌಂಟರ್ ಕೊಡುವಂತದ್ದಲ್ಲ, ಒಂದು ಸಹ ಏನು ಒಂದು ಅವರು ನಿಮ್ಮನ್ನು ಉದ್ದೇಶಿಸ ಮಾತಾಡಿರೋದಿಲ್ಲ ಸರ್. ಇರ್ಲಿ, ಈಗ ಏನಪ್ಪಾ ಅಂತಂದ್ರೆ ನಮ್ದು ಇರುವಂತದ್ದು ಏನು ಕಾಲಾವಕಾಶದಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ನಡ ಜೊತೆಗೆ ಹಿಂದಿ ಕಾರ್ಯಕ್ರಮಗಳನ್ನು ಕೂಡ ನಾವು ಪ್ರಸಾರ ಏನು ಹಾಡುಗಳನ್ನು ಹಾಡುವಂತ ಹಾಕುವಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಇದರಲ್ಲಿ ಒಬ್ಬರ ಮೇಲೆ ಒಬ್ರು ಬೇಜಾರಿಸ್ಕೊಳ್ಳುವಂತದ್ದು ಏನು ಇರೋದಿಲ್ಲ. ನಿಮ್ಮ ಸಲಹೆ ಸೂಚನೆಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸುವ ಸಮಯ ಬಂತು.
1: ಕನ್ನಡ ಸಾಂಗ್ಸ್ ಗೆ ವಿವಿದ್ ಭಾರತಿ ಇಸ್ ದ ಬೆಸ್ಟ್, ಎಕ್ಸಲೆಂಟ್ ಥಿಂಗ್ ಸರ್. ಅದ್ರ ಜೊತೆಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಆ ಕ್ಯಾಪ್ಷನ್ ನಲ್ಲಿ ಹಿಂದಿ ಹಾಡುಗಳಿಗೂ ಸ್ವಲ್ಪ ಆದ್ಯತೆ ಕೊಡಿ ಅಂತ ನಾನು ಆಸ್ ಎ ಕಾಸ್ಮೋಪಾಲಿಟನ್ ಸಿಟಿ
0: ಹೇಳಕ್ಕೆ ಮೊದಲೇ ನಾವು 3:30 ಸೇರಿಸಿದೀವಲ್ಲ ಕಾರ್ಯಕ್ರಮಗಳನ್ನ. ನಾವು ಏನು ಒಂಬತ್ತು ಕಾಲಿಂದ 10 ತನಕ ನಾವು ಹೆಚ್ಚುವರಿ ಹಿಂದಿ ಹಾಡುಗಳನ್ನ ಕೇಳಿಸ್ತಾ ಇದ್ದೀವಿ, ಪ್ರಸಾರ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದಾಗಿತ್ತು ಇಂದಿನ ಸ್ಪಂದನ ಕಾರ್ಯಕ್ರಮ. ಕೇಳಿದರೆ ಮುಂದಿನ ಕಾರ್ಯಕ್ರಮ ಪ್ರದೇಶ ಸಮಾಚಾರ.

0: 8:30.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿ ಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ವಾರ್ತೆಗಳ ವಿವರ: ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಬರ ಪರಿಶೀಲನೆ ನಡೆಸಲಾಗುವುದು. ಈ ವೇಳೆ 40-50 ತಾಲೂಕುಗಳು ಬರಪೀಡಿತ ವರ್ಗಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿ ಬರ ಸಮೀಕ್ಷೆ ನಡೆಸಿದ ಬಳಿಕ ಬರ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮಾಹಿತಿ ಪ್ರಕಾರ ನೇಪಾಳದಲ್ಲಿ 12 ಮಂದಿ ಕನ್ನಡಿಗರು ಇದ್ದಾರೆ. ಇನ್ನು ಹೆಚ್ಚಿನ ಜನರು ಪ್ರವಾಹದಲ್ಲಿ ಸಿಲುಕಿರುವ ಮಾಹಿತಿ ಇದೆ. ಕಠ್ಮಂಡುವಿಗೆ ಶೀಘ್ರವೇ ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದ್ದು, ಗ್ರಾಮೀಣ ಜನರ ಬೇಡಿಕೆಗೆ ಅನುಗುಣವಾಗಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೆಲವು ಜಿಲ್ಲೆಗಳ ವಿಬಿ ಜಿ ರಾಮ್ಜಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, 15 ದಿನಗಳ ಒಳಗಾಗಿ ಕೂಲಿಗೆ ಹಣ ಪಾವತಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನರೇಗಾದಡಿ ನೀಡಿದ್ದ ಉದ್ಯೋಗಕ್ಕೆ ಹೋಲಿಸಿದರೆ ವಿಬಿ ಜಿರಾಮ್ಜಿಯಲ್ಲಿ 80% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ದೊರಕದೆ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರವೇ ಸಭೆ ನಡೆಸಿ ಅನುಮತಿ ಪಡೆಯಲು ಕ್ರಮ ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಲ್ಲಿ ಸುಗಮ ರೈಲು ಸಂಚಾರ ಮತ್ತು ಸರಕು ಸಾಗಣೆ ಉದ್ದೇಶದಿಂದ 7 ಮಾರ್ಗಗಳನ್ನು ಚತುಷ್ಪಥವಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜ್ಯದ ಒಂದೇ ಒಂದು ರೈಲು ಮಾರ್ಗವನ್ನು ಪರಿಗಣಿಸದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಅವರಿಂದ ಪತ್ರ ಬರೆಸುವ ಜೊತೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಪುಣೆ ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ವಿಜಯಪುರ, ಬೆಂಗಳೂರು ಚೆನ್ನೈ ಸೇರಿದಂತೆ ಹಲವು ಅತಿ ದಟ್ಟಣೆಯ ಮಾರ್ಗಗಳು ಇದ್ದು, ಇವುಗಳನ್ನು ಚತುಷ್ಪಥ ಮಾರ್ಗಗಳನ್ನಾಗಿ ಅಭಿವೃದ್ದಿಪಡಿಸಬೇಕು ಎಂದು ಹೇಳಿದ್ದಾರೆ. ಕೇಂದ್ರದ ತಾರತಮ್ಯದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಎಇಇಗಳ ನೇಮಕಾತಿ ಸಂಬಂಧ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಒಎಂಆರ್ ಶೀಟಿ ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಪಿಸಿ ಹಗರಣ ಸಂಬಂಧ ಪರೀಕ್ಷಾ ನಿರ್ವಾಹಕರಾಗಿದ್ದಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ತಂದೆ ಆರೋಗ್ಯ ಸರಿಯಿಲ್ಲ ಎಂದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು. ಈಗ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಎಂದಿರುವ ಅವರಿಗೆ ಗೃಹ ಇಲಾಖೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ತಮಗೆ ತಿಳಿದಿದ್ದು ಅದನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿ ರಜೆ ಕೋರಿ ಲಿಖಿತ ವಿನಂತಿ ಸಲ್ಲಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಕೇಂದ್ರದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಇಂದು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತ ಕೋರಿದರು. ಮೊದಲ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾವುದೇ ವಿಘ್ನಗಳು ಇಲ್ಲದೆ ಸಾಂಪ್ರದಾಯಿಕ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಜಂಬೂ ಸವಾರಿಯಲ್ಲಿ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಹೊರಲಿರುವ ಆನೆಯನ್ನು ತರಬೇತಿ ಮತ್ತು ತಾಲೀಮು ಪೂರ್ಣಗೊಂಡ ಬಳಿಕ ಅಂತಿಮಗೊಳಿಸಲಾಗುವುದು. ಆನೆಗಳ ದೈಹಿಕ ಸಾಮರ್ಥ್ಯ ಮತ್ತು ಚಲನವಲನಗಳ ಸಂಪೂರ್ಣ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಇರಲಿದ್ದು, ತರಬೇತಿಯ ಕೊನೆಯಲ್ಲಿ ಸೂಕ್ತ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರ್ಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ MS ವಿದ್ಯಾಧಿರಾಜ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ BR ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
2: ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಪ್ರಯತ್ನಿಸ್ತಾ ಇದೆ. ಆಗಸ್ಟ್ 28 ಇಂದು, 29 ಮತ್ತು 30 10:30 4:00 ತನಕ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದನ್ನು ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನು ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
3: When I hear, I forget. When I see, I remember. When I do, I understand. So these students here, experiments ಮಾಡಬೇಕು, ಏನೇನೋ ಪ್ರಯೋಗ ಮಾಡಬೇಕು, ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಅದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಬಯರ್ ಫಿಂಜನ್ಸ್ದು ಒಂದು ತೋರಿಸಿದ್ರು, ಅದು ಸೆಲೋಟೇಪಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸು ಪೋಲರೈಸರ್ಸಿಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತು ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋ ಅಕೌಸ್ಟಿಕ್, ಅದನ್ನು ತೋರಿಸಿದ್ರು. ಅದು ಎರಡನ್ನೂ ತುಂಬಾ ಇಷ್ಟ ಆಯಿತು. ಪ್ರೊಜೆಕ್ಟೈಲ್ ಮೋಷನಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟಲ್ಲಿ ಅದನ್ನು ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡೂ ಸೇಮ್ ರೇಂಜ್ ಬಂತು. ಸೊ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು, ಅದನ್ನು ತುಂಬ ಚೆನ್ನಾಗಿತ್ತು.
0: ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿದಳ ಕೇಂದ್ರದಲ್ಲಿ ಇಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಯಿತು. ಸಶಸ್ತ್ರ ಪಡೆಯ ಯೋಧರು ದೇಶದ ಭದ್ರತೆ ಸಲ್ಲಿಸುವಂತಹ ಅನುಪಮ ಸೇವೆಯನ್ನು ಮನ್ನಿಸಿ ಹಾಗೂ ಸೈನಿಕರ ಮಧ್ಯದ ಪರಸ್ಪರ ನಂಬಿಕೆ, ವಾತ್ಸಲ್ಯ ಮತ್ತು ಗೌರವವಾದಂತಹ ಶಾಶ್ವತ ಬಂಧನಕ್ಕೆ ಸಮಾರಂಭ ಸಾಕ್ಷಿಯಾಯಿತು. ಸಹೋದರ ಸಹೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ರಕ್ಷಾ ಬಂಧನವನ್ನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಮತ್ತು ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರವಾರದ ಸೋಮನಾಥ ಐಟಿಐ, ಬೆಣಗ ಸರ್ಕಾರಿ ಐಟಿಐ ಬಾರ್ಡ್, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಮತ್ತು ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕರ್ನಾಟಕ ನೌಕಾ ಪ್ರದೇಶದ ನಾಗರಿಕ ಸೇವಾ ಸಹಕಾರವನ್ನು ಬಲಪಡಿಸುವ ಭಾಗವಾಗಿ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಒಪ್ಪಂದದಡಿ ಸ್ಥಳೀಯ ಐಟಿಐ ವಿದ್ಯಾರ್ಥಿಗಳಿಗೆ ನೌಕಾ ಡಾಕ್ಯಾರ್ಡ್ನ ಅತ್ಯಾಧುನಿಕ ನಿರ್ವಹಣೆ ಮತ್ತು ಸಹಾಯಕ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕಾರ್ಯವಿಧಾನಗಳ ಕುರಿತು ನೇರ ಪರಿಚಯ ದೊರೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿಜಿ ರಾಮ್ಜಿ ಯೋಜನೆಯಡಿ 15

0: ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಸಿ ಹಗರಣ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಸಚಿವರಿಂದ ಸ್ವಾಗತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 2:40:21. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಚಿತ್ರದ ಗೀತೆಗಳನ್ನು ನಾವು ಇಲ್ಲಿ ಪ್ರಸಾರ ಮಾಡ್ತೀವಿ. ಒಂದೇ ಚಿತ್ರದ ಗೀತೆಗಳು ಹಲವಾರು ಇರುತ್ತೆ, ಎಲ್ಲವನ್ನು ಬಹುತೇಕ ಪ್ರಸಾರ ಮಾಡೇ ಮಾಡ್ತೀವಿ. ಇನ್ನು ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರೋದು ನಲ್ಲ ಚಿತ್ರದ ಗೀತೆ. ಸುದೀಪ್, ಸಂಗೀತ, ಮಮತಾಜ್, ಹಾಗೆಯೇ ತಾರಾ, ಧರ್ಮ, ಶ್ರೀನಾಥ್, ಇತರೆ ತಾರಾಗಣ ಇರುವಂತಹ ಚಿತ್ರ ಇದು. 2004 ಬಿಡುಗಡೆ ಆಗುತ್ತೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರಹಗಾರರು, ಹಾಗೆಯೇ ಈ ಚಿತ್ರದ ನಿರ್ದೇಶಕರು ಸಹ. ವೆಂಕಟನಾರಾಯಣ ಅವರ ಸಂಗೀತ, ನಂದಿತಾ ನಾರಾಯಣ್, ರಾಜೇಶ್, ಶ್ರೀನಿವಾಸ್, ಉನ್ನಿಕೃಷ್ಣ ಇತರೆ ಗಾಯಕರ ಧ್ವನಿಯಲ್ಲಿ ಗೀತೆಗಳು ಮೂಡಿಬರುತ್ತೆ. ಒಂದೊಂದೇ ಗೀತೆಯನ್ನು ಕೇಳಿ ಬರೋಣ. ಚೆನ್ನಾಗಿದೆ ಎಲ್ಲ ಗೀತೆಗಳು ಅಂತ ಭಾವಿಸ್ತೀನಿ. ಹಾಗಾಗಿ ನೀವು ನಮ್ಮ ವಾಹಿನಿಯಲ್ಲೂ ಸಹ ಗೀತೆಗಳನ್ನು ಕೇಳ್ತಾ ಇರ್ತೀರ. ಇವತ್ತು ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಲ್ಲ ಚಿತ್ರದ ಗೀತೆಗಳನ್ನು.

ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾಣ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು, ಮತ್ತೆ ನಮ್ಮ ಭೇಟಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಈ ಸಮಯ ಪರಿಮಳ ಕಾರ್ಯಕ್ರಮದ್ದು. ಪರಿಮಳ ಕಾರ್ಯಕ್ರಮ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಸಿನಿಮಾ ಸಂಬಂಧಿತ ಮಾತುಕತೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಚಿತ್ರಕ್ಕೆ ಕತೆ, ಚಿತ್ರಕತೆ, ಹಾಗೆಯೇ ನಿರ್ದೇಶನ, ಸಂಗೀತ ನಿರ್ದೇಶನ, ಛಾಯಾಗ್ರಹಣ ಇವೆಲ್ಲವೂ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅಷ್ಟೇ ಮೂಲ, ಅಂದರೆ ಮೂಲ ಸ್ತಂಭ, ಆಧಾರ ಸ್ತಂಭ ಅಥವಾ ಅಡಿಪಾಯ ಚಿತ್ರದ ಸಂಭಾಷಣೆ. ಸಂಭಾಷಣೆಗಳು ಬಹುತೇಕ ಚಿತ್ರವನ್ನು ಬೇರೆ ಕಡೆಗೆ, ಅಂದರೆ ನೋಡುಗಳನ್ನು ಪೂರ್ತಿಯಾಗಿ ಸೆಳಿಬೇಕು ಅಂದರೆ ಆ ಚಿತ್ರಕ್ಕೆ ಒಳ್ಳೆಯ ಸಂಭಾಷಣೆ ಇರಲೇಬೇಕು. ಹಾಗಾಗಿ ಅಂತಹ ಮಾತುಗಳು, ಅಂತಹ ಡೈಲಾಗ್ಗಳು ಚಿತ್ರದಲ್ಲಿ ಇದ್ದಾಗ ಆ ಚಿತ್ರಗಳು ಸಂಭಾಷಣೆಯಿಂದನೇ ಗೆದ್ದಿರುವಂತಹ ಚಿತ್ರಗಳು ಅನೇಕ ನಮ್ಮಲ್ಲಿ ಉದಾಹರಣೆಗೆ ಸಿಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರದಲ್ಲಿ ಸಂಭಾಷಣೆ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ, ಸಂಭಾಷಣೆಯಿಂದ ಅವುಗಳನ್ನು ಇಷ್ಟಪಟ್ಟು ಚಿತ್ರವನ್ನು ಹಚ್ಚಿಕೊಂಡು ಹೆಚ್ಚಾಗಿ ನೋಡುವಂತಹ ಒಂದು ದೊಡ್ಡ ವರ್ಗನೇ ಇದೆ. ಹಾಗಾಗಿ ಒಳ್ಳೆಯ ರೈಟರ್ಸಿಂದ ಒಳ್ಳೆಯ ಚಿತ್ರಗಳು ನಮಗೆ ತೆರೆಯ ಮೇಲೆ ಕಾಣಲಿಕ್ಕೆ ಸಿಗುತ್ತೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನೀವು ಸಹ ನಿಮ್ಮ ರೀತಿಯಲ್ಲಿ, ಅಂದರೆ ನಿಮಗೆ ಯಾವ ರೀತಿಯ ಸಂಭಾಷಣೆ ಚಿತ್ರಗಳಲ್ಲಿ ಅಳವಡಿಸ್ಕೊಂಡ್ರೆ ಅಥವಾ ಹೇಗೆಲ್ಲ ಸಂಭಾಷಣೆಯ ಭಾವ ಅಥವಾ ಸಂಭಾಷಣೆ ಹೇಗಿದ್ದರೆ ಚಿತ್ರಗಳು ನಿಮಗೆ ಆತ್ಮೀಯ ಅನಿಸುತ್ತೆ, ಇಷ್ಟ ಆಗತ್ತೆ, ಹಾಗೆಯೇ ಅವುಗಳನ್ನು ಪದೇ ಪದೇ ನೋಡಬೇಕು ಅಂತ ಅನಿಸುತ್ತೆ, ದಯವಿಟ್ಟು ನಮಗೆ ತಿಳಿಸಿ. ಹಾಗೆಯೇ ಜೊತೆಗೆ ನೀವು ಸಂಭಾಷಣೆಗೋಸ್ಕರನೇ ಆ ಒಂದು ಡೈಲಾಗ್ ಡೆಲಿವರಿನ ನೋಡಬೇಕು ಅಂತಲೇ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದದ್ದು, ಯಾವ ನಟರ ಯಾವ ರೀತಿಯ ಭಾಷಾ ಪಾಂಡಿತ್ಯ, ಅಂದರೆ ಅವರ ಮಾತುಗಾರಿಕೆ ಹೇಗೆಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದೇ ಪದ ಒಂದೇ ಅಕ್ಷರಗಳು ಅದೇ ಸಾಲುಗಳನ್ನು ಹೇಗೆ ಬೇರೆ ರೀತಿಯಲ್ಲಿ ಜನರಿಗೆ ಹತ್ತಿರ ಆಗೋ ರೀತಿಯಲ್ಲಿ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಅವರು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಂಭಾಷಣೆ ಬರದ ಮಾತ್ರಕ್ಕೆ ಅದೆಲ್ಲವೂ ಜನರಿಗೆ ತಲುಪುತ್ತೆ, ಸರಿಯಾದ ರೀತಿಯಲ್ಲಿ ತಲುಪುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅದನ್ನು ಹೇಗೆ ವಿಭಿನ್ನವಾಗಿ ಹೇಳಬಹುದು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ತನ್ನ ರೈಟಿಂಗ್ ಮುಖಾಂತರ ಹಲವಾರು ರೈಟರ್ಗಳು, ಅಂದರೆ ನಮ್ಮ ಕನ್ನಡವಷ್ಟೇ ಅಲ್ಲ ಬಹುತೇಕ ಎಲ್ಲ ಭಾಷೆಯ ಚಿತ್ರಗಳ ರೈಟರ್ಗಳು ಸಹ ಹೆಸರನ್ನು ಮಾಡಿದ್ದಾರೆ. ಚಿತ್ರಗಳಲ್ಲಿ ರೈಟಿಂಗ್ ಚೆನ್ನಾಗಿದ್ದರೆ ಬಹುತೇಕ ಅರ್ಧ ಚಿತ್ರ ಗೆದ್ದಂತೆ ಅಂತ ಹಲವರು ಹೇಳ್ತಾರೆ.

ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸಂಭಾಷಣೆ ಹೇಗೆ ಚಿತ್ರವನ್ನ ಗೆಲ್ಸುತ್ತೆ ಅಥವಾ ಚಿತ್ರವನ್ನ ಪ್ರೇಕ್ಷಕರು ಮೆಚ್ಚಿ ಹಚ್ಕೊಳ್ಳೋ ರೀತಿಯಲ್ಲಿ ಮಾಡುತ್ತೆ ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಒಬ್ಬೊಬ್ಬರದು ಒಂದೊಂದು ಸ್ಟೈಲ್ ಆಫ್ ರೈಟಿಂಗ್ ಇರುತ್ತೆ, ಅದು ಒಂದೊಂದು ರೀತಿಯಲ್ಲಿ ವಿಭಿನ್ನ ಅನ್ಸುತ್ತೆ, ಚಿತ್ರಗಳು ಜನರಿಗೆ ಆತ್ಮೀಯ ಅನ್ಸುತ್ತೆ. ಇನ್ನು ಮಾಸ್ತಿ ಅವರ ಒಂದು ಡೈಲಾಗ್ ರೈಟಿಂಗ್ ಬೇರೆ ರೀತಿ ಇದ್ರೆ ಕಾಟೇರ ಇವೆಲ್ಲವೂ ಅಂದರೆ ಅವರ ರೈಟಿಂಗ್ ಸ್ಟೈಲ್ ಒಂದು ರೀತಿ ಇದ್ರೆ ಟಗರು, ಹಾಗೆಯೇ ದುನಿಯಾ ಸೂರಿ ಅವರ ರೈಟಿಂಗ್ ಸ್ಟೈಲ್ ಒಂದು ರೀತಿ ಇರುತ್ತೆ, ಯೋಗರಾಜ್ ಭಟ್ರ ಒಂದು ನಿರ್ದೇಶನ ಅಂದರೆ ಅವರ ಡೈಲಾಗ್ ಡೆಲಿವರಿ ಅಂದರೆ ಅದೇ ಬೇರೆಯ ಆಯಾಮವನ್ನು ಪಡ್ಕೊಳ್ಳುತ್ತೆ. ಇನ್ನು ಉಪೇಂದ್ರ ರಿಯಲ್ ಸ್ಟಾರ್ ನಮ್ಮ ನಡುವೆ ಮಾತುಕತೆ ನಡೀತಾ ಇದೆಯೇನೋ ಅಥವಾ ಇದು ನಮಗೆ ಹೇಳ್ತಾ ಇದ್ದವರೇನೋ, ಹೀಗೆ ಇಷ್ಟು ಡೈರೆಕ್ಟಾಗಿ ಒಬ್ಬ ಒಂದು ವಿಷಯವನ್ನು ತಲುಪಿಸಬಹುದಾ ಅಂತ ಬರೆದು ತಿಳಿಸ್ತಾರೆ ತಮ್ಮ ಚಿತ್ರಗಳ ಮುಖಾಂತರ, ರೈಟಿಂಗ್ನ ಮುಖಾಂತರ. ಇನ್ನು ಹಂಸಲೇಖ ಅವರ ನರೇಷನ್ ರೈಟಿಂಗ್ ಸ್ಟೈಲ್ ಬೇರೆ ಇರುತ್ತೆ, ಹಾಗೆಯೇ ಚಿ ಉದಯಶಂಕರ್ ಅವರು, ಜಿ ಬಿ ಅಯ್ಯರ್ ಅವರು, ಹೀಗೆ ಬಹುತೇಕ ಎಲ್ಲ ಹಿಂದಿನ ಎಲ್ಲ ರೈಟರ್ಗಳಿಂದ ಹಿಡಿದು ಇವತ್ತಿನವರೆಗೂ ಎಲ್ಲರೂ ತಮ್ಮದೇ ಆದ ಒಂದು ಸ್ಟೈಲನ್ನು ಇಟ್ಕೊಂಡಿರ್ತಾರೆ. ಆ ಸ್ಟೈಲನ್ನು ಮುಖಾಂತರ ಜನರಿಗೆ ಇಷ್ಟ ಆಗ್ಬಿಟ್ರೆ ಅದು ಒಮ್ಮೆ ಸಾಕಷ್ಟು ಚಿತ್ರಗಳು ಮೂಡಿ ಬರುತ್ತೆ. ಹಾಗೆಯೇ ಅವ್ರದ್ದೊಂದು ಸಿಗ್ನೇಚರ್ ಇರುತ್ತೆ, ಈ ರೀತಿಯ ಸ್ಟೈಲನ್ನು ಇವರು ಮಾತ್ರ ಫಾಲೋ ಮಾಡಲಿಕ್ಕೆ ಸಾಧ್ಯ ಅಥವಾ ಇವರು ಮಾತ್ರ ಬರೀಲಿಕ್ಕೆ ಸಾಧ್ಯ ಅಂತ ಪ್ರೇಕ್ಷಕರಿಗೆ ಅನ್ನಿಸ್ತಾ ಇರುತ್ತೆ. ಆದರೆ ಆ ಎಲ್ಲ ಸಿದ್ಧ ಸೂತ್ರಗಳನ್ನು ಬ್ರೇಕ್ ಮಾಡಿ ಹಲವಾರು ಚಿತ್ರಗಳಲ್ಲಿ ರೈಟಿಂಗ್ನ ಬೇರೆ ಬೇರೆ ಆಯಾಮವನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರಲ್ಲ, ಅಂತಹ ಚಿತ್ರಗಳು ಸಂಭಾಷಣೆಯಲ್ಲಿ ವಿಭಿನ್ನ ಅನ್ಸುತ್ತೆ. ಗುರುಪ್ರಸಾದ್ ಅವರು ಆ ತರಹದ ಒಂದಷ್ಟು ಚಿತ್ರಗಳ ಮುಖಾಂತರ, ಪ್ರಯತ್ನಗಳ ಮುಖಾಂತರ ಜನರ ಮನಸ್ಸನ್ನು ತಮ್ಮ ಕಚಗುಳಿ ಇಡುವಂತಹ ಲಘು ಹಾಸ್ಯದ ಮುಖಾಂತರ ಗೆಲ್ಲುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು.

ಸಂಬಲಿಗೆ ಸೆಯೋ.

0: ಹೋಗ್ಲಿ ಬಿಡ್ರಿ.
1: ಹೋಗ್ಲಿ ಬಿಡ್ರಿ ಅಂತ ನಾವು ಕೆಲವು ಸಾರಿ ಕೆಲವು ಚಿತ್ರಗಳ ಕೆಲವು ಸಂಭಾಷಣೆ ನಮಗಿಷ್ಟ ಆಗದೇ ಇದ್ದರೂ ಬಿಟ್ಬಿಡ್ತೀವಿ. ಆದರೆ ಅನೇಕ ಚಿತ್ರಗಳಲ್ಲಿ ನಮಗೆ ವೈಭವೀಕರಣ ಕಾಣುತ್ತೆ, ನಾಯಕ ನಟರನ್ನು ಹೆಚ್ಚಾಗಿ ಹೊಗಳುವಂತಹ ಪರಿ ಇರತ್ತೆ. ಹಾಗೆಯೇ ಕೆಲವು ಚಿತ್ರಗಳಲ್ಲಿ ಆ ಸನ್ನಿವೇಶಕ್ಕೂ ಚಿತ್ರದ ಕತೆ ಚಿತ್ರಕಥೆಗೂ ಸಂಬಂಧ ಇಲ್ಲದಿರುವಂತಹ ಸಂಭಾಷಣೆಗಳು ಬಂದು ಹೋಗುತ್ತೆ, ಪಾತ್ರಗಳು ಬಂದು ಹೋಗುತ್ತೆ. ಹಾಗಾಗಿ ಕತೆ ಚಿತ್ರಕಥೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸಂಭಾಷಣೆ ಸಹ. ಯಾಕೆಂದರೆ ಅವರಾಡುವ ಪ್ರತಿ ಮಾತುಗಳು ಕಥೆಯ ಏರಿಳಿತವನ್ನು ಹೆಚ್ಚುತ್ತೆ, ಕತೆಗೆ ಒಂದಷ್ಟು ಮೆರುಗನ್ನು ನೀಡುತ್ತೆ. ಹಾಗಾಗಿ ಚಿತ್ರಕಥೆ ಇನ್ನೂ ವಿಭಿನ್ನವಾದಾಗ, ಯಾಕೆಂದರೆ ಬಹುತೇಕ ಎಲ್ಲ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗಿರುತ್ತೆ. ಈಗಾಗಲೇ ಸಾಕಷ್ಟು ಸಾವಿರಾರು ಚಿತ್ರಗಳು ಪ್ರತಿ ಚಿತ್ರರಂಗದಿಂದ ಬಂದಿರೋದ್ರಿಂದ ಆಗ ನಮಗೆ ಇಂತಹದ್ದೇ ಕತೆ ಇರಬಹುದು, ಇದು ಹೀಗೆ ಇರಬಹುದು ಅನ್ನುವ ಊಹೆಗೆ ಪ್ರತಿಯೊಬ್ಬ ಪ್ರೇಕ್ಷಕ ಬಂದುಬಿಡ್ತಾನೆ. ಹಾಗಾಗಿ ಅವನ ಊಹೆಯನ್ನು ನಿಲುಕದಂತೆ, ಅವನ ಎಕ್ಸ್ಪೆಕ್ಟೇಷನ್ನ ಮೀರಿದಂತೆ ಚಿತ್ರವನ್ನು ಮಾಡಬೇಕು. ಹಾಗಾಗಿ ಚಿತ್ರದ ಮೇಕಿಂಗ್ಗೆ ಸಿಕ್ಕಾಪಟ್ಟೆ ಸಮಯವನ್ನು ಇತ್ತೀಚಿನ ದಿನಗಳಲ್ಲಿ ನೀಡಲಾಗ್ತಾ ಇದೆ. ಒಂದು ಚಿತ್ರ ತಯಾರಾಗಬೇಕು ಅಂದರೆ ಅದು ಕಥೆ ಚಿತ್ರಕಥೆ ಸಂಭಾಷಣೆ ಇಷ್ಟ ಅಲ್ಲದೆ ಅದರ ಮೇಕಿಂಗ್ ತುಂಬ ವಿಭಿನ್ನವಾಗಿ ಸಾಕಷ್ಟು ಖರ್ಚು ಮಾಡಬೇಕು ಅನ್ನುವಂತಹ ಭಾಗಕ್ಕೆ ಬರ್ತಾ ಇದ್ದೀವಿ. ಯಾಕೆ ಅಂದರೆ ಅಲ್ಲಿ ವಿಭಿನ್ನತೆ ಹೊಸತನವನ್ನು ತರಬೇಕು. ಹಿಂದೆಂದೂ ಕಾಣದಂತಹ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ ಸಿಸ್ಟಮ್ಸು, DTS ಎಫೆಕ್ಟ್ಸು, ಎಕ್ಸ್ಟ್ರಾ ಎಫೆಕ್ಟ್ಸು, ಹಾಗೆಯೇ ವಿಜುವಲೈಸೇಷನ್ಸು ಇವೆಲ್ಲವೂ ನಮ್ಮ ಕಣ್ಣಿಗೆ ಹಬ್ಬವನ್ನು ತಂದು ಒಡ್ಡಬೇಕು. ಆ ಚಿತ್ರವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಇದು ಒಂದು ರೀತಿಯ ಸಂಭ್ರಮ ಮನಮೋಹಕ ಅಂತ ಅನ್ನಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಕಥೆ ಚಿತ್ರಕಥೆ ಎಲ್ಲವೂ ಕಟ್ಕೊಡುತ್ತೆ. ಆದರೆ ಸಂಭಾಷಣೆ ಬಹಳ ಮುಖ್ಯ, ಯಾಕೆಂದರೆ ಅದು ಈಗಾಗಲೇ ಹೇಳಿದ ಹಾಗೆ ಒಂದು ಪಿಲ್ಲರ್ ರೀತಿ. ಹಾಗಾಗಿ ಅದು ಯಾರಿಗೂ ತೊಂದರೆ ಮಾಡುವ ರೀತಿಯಲ್ಲಿ ಇರಬಾರದು ಅನ್ನುವುದು ಒಂದು ಧೋರಣೆ. ಯಾರ್ದೋ ಭಾವನೆಗೆ ಹರ್ಟ್ ಮಾಡುವುದು ಅಥವಾ ಯಾರ್ದೋ ರೀತಿಯಲ್ಲಿ ಅಂದರೆ ಇಮಿಟೇಟ್ ಮಾಡುವಂಥದ್ದು, ಯಾರನ್ನೋ ಕುರಿತು ಮಾತನಾಡುವಂಥದ್ದು, ಈ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿದಾಗ ಸಂಭಾಷಣೆ ಕೆಲವು ಬಾರಿ ನಮಗೆ ಘಾಸಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಅದು ಹಿತಮಿತವಾಗಿ ಹಾಸ್ಯಭರಿತವಾಗಿ ಜೊತೆಗೆ ಜೀವನ ಪಾಠವನ್ನು ಹೇಳಬೇಕು. ಎಲ್ಲವೂ ಹೇಳೋದೇನು, ನಾವು ಹೀಗಿರಬೇಕು, ಹೀಗಿದ್ದರೆ ಒಂದು ಆದರ್ಶ ಬದುಕನ್ನು ನಾವು ಬದುಕಬಹುದು ಅಂತ ಹೇಳ್ತಾ ಹೋಗುತ್ತೆ ಪ್ರತಿ ಚಿತ್ರವೂ.

ಕೇಳುಗರೆ, ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ 4:40:24. ಇನ್ನು ಸಂಭಾಷಣೆಯ ವಿಚಾರಕ್ಕೆ ಬಂದರೆ, ರೈಟಿಂಗ್ನಿಂದ ಅನೇಕ ಚಿತ್ರಗಳು ಗೆಲ್ಲುತ್ತೆ ಅಂತ ಹೇಳಿದ್ದೆ. ಅನೇಕ ವರ್ಷನ್ಗಳು ಇವುಗಳನ್ನು ಆಕ್ಸೆಪ್ಟ್ ಮಾಡುವಂತಹದ್ದು, ಅಂದರೆ ಇವುಗಳು ನಮ್ಮ ಚಿತ್ರಕ್ಕೆ ಬೇಕು ಅಂತ ನಿರ್ಧಾರ ನಿರ್ದೇಶಕನದಾಗಿರುತ್ತೆ. ಈ ರೀತಿಯ ರೈಟಿಂಗ್ ಬೇಕು, ಈ ಕಥೆಗೆ ಇದು ಆಪ್ಟ್ ಅನ್ಸುತ್ತೆ, ಇದು ಸರಿ ಅನ್ಸುತ್ತೆ, ಈ ರೀತಿಯ ಬರಹ ಇದ್ದರೆ ಅದು ಚಂದ ಅನ್ಸುತ್ತೆ. ಯಾಕೆಂದರೆ ಹೊಸ ಹೊಸ ಬರಹಗಳು ಚಿಂತನೆಗಳನ್ನು ಹುಟ್ಟಾಕತ್ತೆ, ಸಂಭಾಷಣೆ ನಮ್ಮಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕತ್ತೆ, ಚರ್ಚೆಗೆ ಈಡು ಮಾಡುತ್ತೆ. ಹಾಗೇನೆ ಅದರ ಮುಂದುವರೆದ ಭಾಗ ಮುಂದಿನ ಚಿತ್ರದಲ್ಲೂ, ಪಾರ್ಟ್ 2ನಲ್ಲೂ ಅದರನ್ನು, ಆ ಎಲ್ಲ ಸಂಭಾಷಣೆಯನ್ನು ಮೇಳೈಸುವಂತಹ ಒಂದಷ್ಟು ಕತೆ ಚಿತ್ರಕತೆ ಇದ್ದಾಗ, ಇದನ್ನು ಮೀರಿದ್ದ ಇನ್ನೇನಾದರೂ ಕೊಡಬೇಕು, ಹೊಸತನ ಇರಬೇಕು ಅಂತ ಆ ಬರಹಗಾರ ಯೋಚನೆ ಮಾಡ್ತಾನೆ. ಈ ಎಲ್ಲವೂ ಪ್ರೇಕ್ಷಕರನ್ನು ಸೆಳೆಯೋದಷ್ಟೇ ಅಲ್ಲ, ಅವರಲ್ಲಿ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುವಂತೆ ಮಾಡುತ್ತೆ. ಒಳ್ಳೆಯ ಚಿತ್ರಗಳು, ಒಳ್ಳೆಯ ಸಂಭಾಷಣೆ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಎಷ್ಟೊಂದು ಸಾರಿ ಈ ಚಿತ್ರವನ್ನು ಪದೇ ಪದೇ ನೋಡಬೇಕು ಅನ್ಸುತ್ತೆ, ಆ ಭಾವನೆಯನ್ನು, ಆ ಮಾತುಗಳನ್ನು ಕೇಳಬೇಕು ಅನ್ಸುತ್ತೆ, ಅದರಿಂದ ಬದಲಾವಣೆಯಾದ ಬದುಕನ್ನು ನಾವು ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಪ್ರತಿ ಚಿತ್ರವು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಇರುತ್ತೆ. ಅದು ಕೆಲವು ಬಾರಿ ಚಿತ್ರದ ಒಳಗೊಂಡಂತೆ, ಅಂದರೆ ಮೇಲ್ನೋಟಕ್ಕೆ ಅದು ಕಾಣ್ತಾ ಇರಲ್ಲ, ಆದರೆ ಅಬ್ಸ್ಟ್ರಾಕ್ಟ್ ಅಂತಾರಲ್ಲ, ಹಾಗೆ ಚಿತ್ರದ ಒಳಗಡೆ ಅದು ಅಡಕವಾಗಿರುತ್ತೆ. ಆ ಒಂದು ಅಂಶ ಎಲ್ಲ ಕಡೆ ನಮಗೆ ರಾರಾಜಿಸುತ್ತೆ. ಪ್ರತಿ ಚಿತ್ರ ಏನೋ ಒಂದು ಒಳ್ಳೆಯದನ್ನು, ಒಳ್ಳೆಯ ಮೆಸೇಜನ್ನು ಹೇಳಲಿಕ್ಕೆ ಹೋಗುತ್ತೆ. ಹಾಗಾಗಿ ಅಲ್ಲಿ ಏನೋ ಹೊಡೆದಾಟ ಇಡಬಹುದು, ವೈಲೆನ್ಸ್ ಹೆಚ್ಚಾಗಿರಬಹುದು, ಅಥವಾ ಹಾಸ್ಯದ ಮಾತುಗಳು ಬೇರೆ ಬೇರೆ ದ್ವಂದ್ವಾರ್ಥ ಬರುವ ರೀತಿಯಲ್ಲಿ ಇದ್ದಾಗಲೂ ಸಹ ಅಲ್ಲಿ ಒಳ್ಳೆಯದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕನ ಕರ್ತವ್ಯ ಜೊತೆಗೆ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅದು ಹೇಗೆ ಸಾಧ್ಯ? ಒಳ್ಳೆಯ ಸಂಭಾಷಣೆ ಮುಖಾಂತರ ಸಾಧ್ಯ. ಮಾತುಗಳು ತುಂಬ ಚೆನ್ನಾಗಿದ್ದಾಗ, ವೈವಿಧ್ಯಮಯ ರೀತಿಯ ಆಲೋಚನೆಗಳು ಅಲ್ಲಿ ಇದ್ದಾಗ, ಅದನ್ನು ಹೇಳುವ ಪರಿ ಚೆನ್ನಾಗಿದ್ದಾಗ, ನಿಜವಾಗ್ಲೂ ಪ್ರೇಕ್ಷಕ ಪ್ರಭು ಒಪ್ಕೋತಾನೆ, ಇಷ್ಟಪಡ್ತಾನೆ.

ನನ್ನ ಕತೆ ಮುಂದೇನು ಅಂತ ಇಲ್ಲಿ ನಾಯಕ ನಟನ ಹಾಡಿನ ಸಾಲು ಹೇಳ್ತಾ ಇತ್ತು. ನಮ್ಮ ಕತೆ ಪರಿಮಳ ಕಾರ್ಯಕ್ರಮದಲ್ಲಿ ಮುಂದೆ ಏನು ಅಂತ ನೀವು ಕೇಳೋದಾದರೆ, ಇನ್ನು ಸಂದೇಶಗಳನ್ನು ನೋಡೋಣ ಅಂತ ಹೋಗೋದಾದರೆ, ಉಪೇಂದ್ರ ಅವರ ಅಂದರೆ ರೈಟಿಂಗ್ ನಂಗೆ ತುಂಬ ಇಷ್ಟ ಅಂತ ರವಿ ಬಟ್ಲೇರಿ ಇವರು ಸಿ ಎನ್ ಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಕ್ತ ಕಣ್ಣೀರು ಚಿತ್ರದ ಇವರ ಬರಹ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಡೈಲಾಗ್ ಅಷ್ಟೇ ಮುಖ್ಯ ಅಲ್ಲ ಅಂತ ಒಬ್ಬರು ನಮ್ಮ ಗೆಳೆಯರ ಸಂದೇಶವನ್ನು ಕಳಿಸಿದ್ದಾರೆ. ಕತೆ, ಚಿತ್ರಕತೆ, ಸಂಗೀತ ನಿರ್ದೇಶನ ಎಲ್ಲವೂ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸತ್ಯವಾದ ಮಾತು. ಆದರೆ ಇವೆಲ್ಲಕ್ಕೂ ಪೂರಕವಾದ ಸಂಭಾಷಣೆ ಇಲ್ಲದೆ ಹೋದರೆ ಚಿತ್ರ ಗೆಲ್ಲೋದು ಹೇಗೆ? ಹಾಗಾಗಿ ಸಂಭಾಷಣೆ ಬಹಳ ಮುಖ್ಯ ಅಂತ ಹೇಳೋದು. ಒಳ್ಳೆಯ ಮಾತುಗಳು ಇದ್ದಾಗ ನಾಯಕ ನಟ ಅಥವಾ ಯಾವುದೇ ಪಾತ್ರ ವರ್ಗ ಅದನ್ನು ಅಭಿನಯ ಮಾಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸುಲಭ ಆಗುತ್ತೆ, ಜನರಿಗೆ ಹತ್ತಿರ ಅನಿಸುತ್ತೆ, ತಲುಪತ್ತೆ ಜನರನ್ನ. ಅದೇ ಬಹಳ ಮುಖ್ಯ. ಹನುಮಂತಪ್ಪ ಮಡಿವಾಳರವರು ಜಗಳೂರಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ ಅವರು ಕೊಕ್ಕನೂರು ಹರಿಹರ ಇಲ್ಲಿಂದ, ಪರಿಮಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳಿಸಿದ ಹಾಡುಗಳು ಮನಸ್ಸಿಗೆ ಸಂತೋಷ ನೀಡ್ತಾ ಇದೆ, ಇಂಪಾದ ಗೀತೆ ಸಂಜೆಯ ಸಮಯ ಇನ್ನಷ್ಟು ಆಹ್ಲಾದಕರವಾಗಿದೆ ಅಂತ ಹೇಳಿ ಕಾರ್ಯಕ್ರಮವನ್ನು ಹೊಗಳಿ ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ಇನ್ನಷ್ಟು ಕಾರ್ಯಕ್ರಮದ ಕುರಿತಾದಂತಹ ಮಾಹಿತಿಯನ್ನು, ಅಂದರೆ ನಿಮಗೆ ಸಂಭಾಷಣೆಯಲ್ಲಿ ಯಾವ ಚಿತ್ರ ವಿಭಿನ್ನ ಅನಿಸ್ತು, ಹೇಗೆ ಅದು ನಿಮ್ಮ ಮನಸ್ಸನ್ನು ಗೆಲ್ತು ಅಂತ ಸಂದೇಶವನ್ನು ಕಳಿಸಿದ್ರೆ ಇನ್ನಷ್ಟು ಖುಷಿಯಾಗತ್ತೆ ಅಂತ ಹೇಳ್ತಾ, ಕಲಬುರಗಿಯಿಂದ ಚಂದುಲಾಲ್ ಅವರ ಸಂದೇಶ, ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಕೊನೆಯಲ್ಲಿ ನಾವಿದ್ದೇವೆ, ಹೀಗೆ ಕಳೆಯಲಿ ಒಂದಿನ ಅಂತ. ಅಂದರೆ ಹೇಗೆ ನಾಯಕ ನಟ ಹೀರೋಯಿನ್ ಸಿಕ್ಕರೆ ಹೇಗೆಲ್ಲ ಇರಬೇಕು ಅಂತ ಸಾಕಷ್ಟು ಉಪಮೆಗಳ ಮುಖಾಂತರ ಬರಹಗಾರರು ಒಂದು ಸಾಲನ್ನು, ಒಂದಷ್ಟು ಗೀತೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಗೀತೆಯಲ್ಲಿ ಇಷ್ಟೆಲ್ಲ ಸಾಲುಗಳು ಏನೆಲ್ಲ ಅರ್ಥಗಳು ಅಡಗಿರುತ್ತೆ, ಅದನ್ನು ಕೇಳೋರಿಗೆ ಎಷ್ಟು ಖುಷಿಯಾಗುತ್ತೆ, ಮತ್ತೆ ಮತ್ತೆ ಪದೇ ಪದೇ ಕೇಳಬೇಕು ಅಂತ ಅನಿಸುತ್ತೆ. ಹಾಗಾಗಿ ಚಿತ್ರಗಳಲ್ಲಿ ಸಂಭಾಷಣೆ ಅಷ್ಟು ಮುಖ್ಯ ಆಗುತ್ತೆ. ಯಾವುದೇ ಚಿತ್ರ ಸಂಭಾಷಣೆಯಲ್ಲಿ ಗೆದ್ದಾಗ ಅದು ಬಹುತೇಕ ಎಲ್ಲ ವಿಭಾಗದಲ್ಲೂ ಗೆಲ್ಲತ್ತೆ ಅಂತ ಒಂದು ಮಾತಿದೆ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಒಳ್ಳೆಯ ಬರಹಗಾರರು ಇತ್ತೀಚಿನ ದಿನಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅಂದರೆ ಯುವಕರ ಒಂದು ಪಡೆ ಬರ್ತಾ ಇದೆ, ಜೊತೆಗೆ ಹಿರಿಯರ ಮಾರ್ಗದರ್ಶನ, ಅನುಭವ ಎಲ್ಲವೂ ಕೆಲಸಕ್ಕೆ ಬರುತ್ತೆ. ಹಾಗಾಗಿ ಇದೆಲ್ಲದರ ಜೊತೆಗೆ ಚಿತ್ರ, ಯಾವುದೇ ಚಿತ್ರ, ಅದು ಸಮಷ್ಟಿಯ ಕೆಲಸ. ಅಂದರೆ ಒಂದು ವರ್ಗನೇ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಯಾರೋ ಒಬ್ಬರಿಂದ, ಒಬ್ಬರ ಭಾವನೆಯಿಂದ, ಒಬ್ಬರ ಥಾಟ್ ಪ್ರೊಸೆಸ್ಸಿಂದ ಯಾವ ಚಿತ್ರನೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅದು ಎಲ್ಲ ವರ್ಗದ ಜನರನ್ನು ತಲುಪಬೇಕು ಅಂದರೆ ಒಳ್ಳೆಯ ಸದಭಿರುಚಿಯ ಹಾಸ್ಯಭರಿತ, ಜೊತೆಗೆ ಜೀವನ ಪಾಠವನ್ನು ಹೇಳುವಂತಹ, ಚಿಂತನೆಗೆ ಕೋರೈಸುವಂತಹ ಚಿತ್ರಗಳು ಇನ್ನಷ್ಟು ಮತ್ತಷ್ಟು ನಮ್ಮ ಮುಂದೆ ಬರಲಿ. ಆ ರೀತಿಯ ಚಿತ್ರಗಳಿಗೆ ಖಂಡಿತ ಪ್ರೇಕ್ಷಕ ಮಹಾಪ್ರಭು ಪ್ರೋತ್ಸಾಹ ಮಾಡೇ ಮಾಡ್ತಾನೆ ಅಂತ ಆಶಾ ಭಾವನೆಯೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಕೊನೆಯ ಗೀತೆ ತಾಜಾ ತಾಜಾ ಕನಸುಗಳು ಅಂತ ಗೀತೆಯ ಸಾಲುಗಳು ಹೇಳ್ತಾ ಇದೆ. ಯಾವ ಚಿತ್ರದ್ದು ಅಂದರೆ ಗನ್ ಚಿತ್ರದ್ದು, ರಂಜಿತ್ ಮತ್ತು ಚಿನ್ಮಯಿ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಈ ಗೀತೆಗೆ ಇದೆ.

ಇದೇ ರೀತಿ ತಾಜಾ ತಾಜಾ ಕನಸುಗಳು ನಿಮಗೂ ಬೀಳ್ತಾ ಇರಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜ್ಯೋತಿಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಇನ್ನೇನು 5 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಮ್ಮೆಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮುಂದೊಂದು ದಿನ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೊಲೀಸರ ಸಂಕಷ್ಟ ಭತ್ಯೆ 50% ಹೆಚ್ಚಳ, ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಮಾನ ಸಮಾಜ ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಪ್ರತ್ಯೇಕ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು. ಉತ್ತರ ಕರ್ನಾಟಕ ಭಾಗದಿಂದ ಶಾಸಕರಿಂದ ಸರ್ಕಾರಕ್ಕೆ ಒತ್ತಾಯ. ಪಶುವೈದ್ಯ ಅಧಿಕಾರಿಗಳ ನೇಮಕಾತಿ

ಹಗರಣ ಆರೋಪ. ಬೆಂಗಳೂರಿನಲ್ಲಿಂದು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರು. ಬೆಂಗಳೂರು ಆಗ್ನೇಯ ವಿಭಾಗದ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರವಿ ಬಿಕೆ ತನಿಖೆಗಾಗಿ ಮಧ್ಯಪ್ರದೇಶಕ್ಕೆ ತೆರಳಿದ ಸಂದರ್ಭದಲ್ಲಿ ಸಂಭವಿಸಿದ ಬಸ್ ಅಪಘಾತದಲ್ಲಿ ನಿಧನ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಸಂತಾಪ. ಔಷಧ ಮೆಟ್ರಿಕ್ ನಾವೀನ್ಯತೆಯನ್ನು ಉತ್ತೇಜಿಸಲು 5,000 ಕೋಟಿ ರೂಪಾಯಿಗಳ ಪಿಆರ್ಐಪಿ ಯೋಜನೆಯಡಿ ಕೇಂದ್ರ ಸರ್ಕಾರ ಅರ್ಜಿ ಆಹ್ವಾನ. ನೇಪಾಳದಲ್ಲಿ ಭೀಕರ ಪ್ರವಾಹದ ಹಿನ್ನೆಲೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಕಠ್ಮಂಡು ಹಾಗೂ ಬೀಜಿಂಗ್ನಲ್ಲಿರುವ ರಾಯಭಾರ ಕಚೇರಿಗಳ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಹತ್ವದ ಸಭೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ನಿ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ. ಭಾರತದ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಮುಂದಿನ ತಿಂಗಳು ಬ್ರಸೆಲ್ಸ್ನಲ್ಲಿ ನಡೆಯಲಿರುವ 2026 ಡೈಮಂಡ್ ಲೀಗ್ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಅಂಕಪಟ್ಟಿಯಲ್ಲಿ 12 ಅಂಕಗಳನ್ನು ಗಳಿಸಿದ ಚೋಪ್ರಾ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:02:40.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಇನ್ನೀಗ ಕಾರ್ಯಕ್ರಮ ವಿವರಣೆ. ಯಾವೆಲ್ಲ ಕಾರ್ಯಕ್ರಮಗಳು ಈ ಸಂಜೆ ಹಾಗೂ ನಮ್ಮ ನಿಲಯದಿಂದ ನಾಳೆ ಮೂಡಿಬರುತ್ತೆ ತಿಳ್ಕೊಳ್ಳೋಣ ಕಾರ್ಯಕ್ರಮ ವಿವರಣೆಯಲ್ಲಿ.

ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಡಿಬರುತ್ತೆ. ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಮುಡಿಬರುವಂತಹ ಸಮಯ 5:15. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಕ್ಕೆ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯುತ್ತೆ. 6:02 ವಂದೇ ಮಾತರಂಗೆ 150 ಸಂಭ್ರಮ ಹಾಗೂ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಮೂಡಿಬರುತ್ತೆ. ಇಂದು ಭಾಗವಹಿಸುತ್ತಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಇವರ ಮಾತುಕತೆಯ 2 ಭಾಗವನ್ನು ಈ ದಿನ ಕೇಳಬಹುದು. ಈ ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಈ ಸಂಜೆ 6:02. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ನೀವು ಆಲಿಸಬಹುದು. 7:02 ಕೇಳಿ ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಸಂಜೆ 8:02 ಕೇಳಿ ಯುವಧ್ವನಿ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡೀಸ್. 10:02 ಇಂದಿನಂತೆ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. 4 ನಮ್ಮ ಕಾರ್ಯಕ್ರಮಗಳು ಹೀಗಿವೆ. 6:03 ಕಾರ್ಯಕ್ರಮ ವಿವರಣೆ ಮೂಡಿಬರುತ್ತೆ. ಆನಂತರ 6:05 ನಾದೋಪಾಸನೆ.

ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮೂಡಿಬರುವಂತಹ ಸಮಯ 7:15. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮೂಡಿಬರುತ್ತೆ. ಅನಂತರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಮೂಡಿಬರುತ್ತೆ. ಸಂಧಿವಾತ, ಈ ವಿಷಯದ ಕುರಿತಾಗಿ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿಯವರು, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ, ಬ್ಯಾಡಗಿ, ಹಾವೇರಿ. 7:50 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ ಭಾವಗೀತೆಗಳೊಂದಿಗೆ. 8:02 ಶುಭೋದಯ ಕರ್ನಾಟಕ ಚಿತ್ರಗೀತೆಗಳೊಂದಿಗೆ ಪ್ರಸಾರ ಆಗುತ್ತೆ. ಆನಂತರ 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರುತ್ತೆ. 10:02 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಮೂಡಿಬರುತ್ತೆ. ಹೊಸ ಹಾಡು ಮೂಡಿಬರುವಂತಹ ಸಮಯ 11:02. 11:30 ಕಲಾಭಾರತಿ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 12:05 ಕರೆಗೊಂದು ಹಾಡು, ನಿಮಿಷದ ಗೀತೆಗಳು, ಕರೆಯನ್ನು ಮಾಡಿ ನೀವು ನಿಮಿಷದ ಗೀತೆಗಳನ್ನು ಆಲಿಸಬಹುದು. 1:02 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗೆ 1:20 ಶನಿವಾರದ ವಿಶೇಷ, ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ನಿಮಗಾಗಿ. 2:40 ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ಆಲಿಸುವಂತಹ ಗೀತಗುಚ್ಛ ಕಾರ್ಯಕ್ರಮ ಚಿತ್ರತಾನ. 3:00 ಸಖಿ ಸಹೇಲಿ, 4:00 ಪರಿಮಳ. ಸಂಜೆಯ ಪ್ರಸಾರದಲ್ಲಿ 5:02 ಮೊದಲಿಗೆ ಕಾರ್ಯಕ್ರಮ ವಿವರಣೆಯನ್ನು ನೀವು ಕೇಳಬಹುದು. ಆನಂತರ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಮೂಡಿಬರುತ್ತೆ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಸೇಫ್ ಟ್ರೈವ್ ಗಾನ ಭಜಾನ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರದಲ್ಲಿ ಮೂಡಿಬರುವಂತಹ ಸಮಯ. 7:02 ಸೇಫ್ ಟ್ರೈವ್ ಗಾನ ಭಜಾನ ಕಾರ್ಯಕ್ರಮ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ನೀವು ಆಲಿಸಬಹುದು. 8:02 ಶನಿವಾರದ ವಿಶೇಷ, ಸೌಂಡ್ ಟ್ರ್ಯಾಕ್ ಮೂಡಿಬರುತ್ತೆ. ನಾಳೆ ಜೀವನ ಜ್ಯೋತಿ ಚಿತ್ರದ ಸೌಂಡ್ ಟ್ರ್ಯಾಕನ್ನು ನೀವು ಕೇಳಬಹುದು. 9:15 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. 10:02 ಪ್ರಣಯ ಗೀತೆಗಳು ನಿಮಗಾಗಿ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವಂತಹ ಕಾರ್ಯಕ್ರಮಗಳು. ಜೊತೆಯಾಗಿರಿ, ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ 102.9 FM ನಲ್ಲಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:00, ಮತ್ತೊಮ್ಮೆ ಕೇಳಿ, 5:10 ಆಗಿದೆ. ಇನ್ನೀಗ ನಿಮ್ಮಿಷ್ಟದ ಕಾರ್ಯಕ್ರಮ, ಹೌದು, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಈ ಒಂದು ಡ್ರೈವ್ ಟೈಮ್ನಲ್ಲಿ ಜೊತೆಯಾಗತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ. ಹೌದು, ಈ ಸಂಜೆಯ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಸಂಜೆಯ ಕಾರ್ಯಕ್ರಮಗಳಿಗೆ ಸ್ವಾಗತ, ಸುಸ್ವಾಗತ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಡ್ರೈವಿಂಗ್ ಟೈಮ್ನಲ್ಲಿ ನಿಮ್ಮ ಜೊತೆಯಾಗಿದೆ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಹಳೆಯ ಸುಮಧುರವಾದ ಚಿತ್ರಗೀತೆಗಳು ನಿಮಗಾಗಿ ಪ್ಲೇಲಿಸ್ಟ್ನಲ್ಲಿ ತಯಾರಾಗಿದೆ. ಮುಂದೆ ಮೂಡಿ ಬರ್ತಾ ಇರುವಂತಹ ಗೀತೆ ತನುವು ಮನವು ಇಂದು ನಿಂದಾಗಿದೆ. ಹೌದು, ಈ ಚಂದದ ಗೀತೆಗಳು, ಈ

ಸಂತೋಷ ಏನೋ ಉಲ್ಲಾಸ ಇದೇನೋ. ಹೌದಲ್ವಾ, ಇಂತಹ ಚಂದದ ಹಾಡುಗಳು ನಮ್ಮ ಜೊತೆಯಾಗ್ಬಿಟ್ರೆ ಪ್ರಯಾಣ ನಮಗೆ ಆಯಾಸ ಅನ್ಸೋದೇ ಇಲ್ಲ ಅಲ್ವಾ. ಹಾಗಾಗಿನೇ ಚಂದದ ಹಾಡುಗಳು ನಿಮಗಾಗಿ ಪ್ರತಿನಿತ್ಯ ಜೊತೆಯಾಗುತ್ತೆ ನಿಮ್ಮ ಈ ಒಂದು ಡ್ರೈವಿಂಗ್ ಟೈಮ್ನಲ್ಲಿ, ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. ಸಾಮಾನ್ಯವಾಗಿ ನೋಡಿ, ಈ ಹಾಡಲ್ಲೂ ಬಂತು, ತನುವೋ ಮನವೋ ಇನ್ನೂ ನಿನ್ನದಾಗಿದೆ ಅಂತ ಹೇಳಿ. ಈ ಒಂದು ಪದವನ್ನು ಜೋಡಿಯಾಗಿ ನಾವು ಬಳಸುವಂಥದ್ದು ಸಾಮಾನ್ಯವಾಗಿ ಹೇಳುವಾಗ. ಇನ್ನು ನಮ್ಮ ಸಾಹಿತಿಗಳಂತೂ ಹೇಳೋದೇ ಬೇಡ ಅಲ್ವಾ. ಅದರ ಒಂದು ಅಂತರಾಳವನ್ನು ಹೊಕ್ಕಿ ನೋಡಿದಾಗ ತನು ಹಾಗೆ ಮನ ಎರಡೂ ನಮ್ಮ ಮನುಷ್ಯನ ಬದುಕಿನಲ್ಲಿ ಇರುವಂಥ ಪ್ರಮುಖವಾದ ಆಯಾಮಗಳು ಅಂತ ಹೇಳಿ ಅನ್ಬಹುದು. ಏನಪ್ಪ ಇದು ಸೇಫ್ ಟ್ರೈನ್ನಲ್ಲಿ ಸ್ವಲ್ಪ ವೇದಾಂತ ಅಂತ ಅಂದ್ಕೊಳ್ತಾ ಇದ್ದೀರಾ? ಖಂಡಿತವಾಗಿಯೂ ಇಲ್ಲ. ತನು ಅಂತ ಹೇಳಿದ್ರೆ ನಮ್ಮ ದೇಹ, ಹಾಗೆ ಮನ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು, ಭಾವನೆಗಳು, ಹಾಗೆ ಮನಸ್ಥಿತಿ. ನಮ್ಮ ದೇಹ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿನೇ ತನು ಮನ ಎರಡನ್ನೂ ನೀಡ್ತೀನಿ ಅನ್ನುವಂಥದ್ದು, ಅಂದರೆ ನಮ್ಮ ಪ್ರೇಮಕ್ಕೆ ಕೂಡ ಅದನ್ನು ನೀಡುವಂಥದ್ದು. ಹಾಗೆ ನಾವು ಭಕ್ತಿಯಿಂದ ನಮಸ್ಕರಿಸುವಾಗ ಕೂಡ ತನು ಮನವನ್ನು ಅರ್ಪಿಸಿ ನಾವು ಧ್ಯಾನಿಸುವಂಥದ್ದು ಅಲ್ವಾ. ಹೀಗಾಗಿನೇ ಸಾಹಿತಿಗಳು ಬೇರೆ ಬೇರೆ ಒಂದು ವಿಷಯಗಳಲ್ಲಿ, ಹಾಗೆಯೇ ಬೇರೆ ಒಂದು ಪ್ರಸಂಗಗಳಲ್ಲಿ ಇದನ್ನು ಬೇರೆ ಬೇರೆ ರೀತಿಯಾಗಿ ಬಳಸುವಂಥದ್ದು. ಈಗ ಕೇಳಿದಂತೂ ನಾವು ಒಂದು ರೊಮ್ಯಾಂಟಿಕ್ ಹಾಡಾಗಿತ್ತು. ಹೌದು, ಒಂದು ಜನಪ್ರಿಯವಾದಂತಹ ಚಲನಚಿತ್ರಗೀತೆಯಾಗಿತ್ತು. ಇನ್ನು ಮುಂದಿನ ಹಾಡಿಗೆ ಹೋಗೋಣ. ಈಗ ಯಾವ ಹಾಡು ಮೂಡಿ ಬರುತ್ತೆ ಈಗ ಅಂದರೆ, ರಾಜ್ಕುಮಾರ್ ಭಾರತಿಯವರು ಹಾಗೆ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಹಾಡು ಇದು. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ ಇದೆ. ಚಿತ್ರ ಗುರುಭಕ್ತಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ?

ನಾನಿನ್ನ ಮರೆಯಲಾರೆ ಚಿತ್ರದ ಒಂದು ಚಂದದ ಗೀತೆ ನಿಮಗಾಗಿ ಮೂಡಿ ಬಂತು. ಈಗಷ್ಟೇ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. ಡಾಕ್ಟರ್ ರಾಜ್ ಅವರು ಹಾಗೆ ಎಸ್ ಜಾನಕಿಯವರು ಈ ಗೀತೆಗೆ ದನಿಯಾಗಿದ್ದರು. ನೋಡಿ, ಈ ಹಾಡಲ್ಲಿ ಒಂದು ರೀತಿ ಪ್ರಣಯದ ಭಾವ ತುಂಬಿರುವಂಥ ಹಾಡು ಇದು. ಡಾಕ್ಟರ್ ರಾಜ್ ಅವರ ಗಾಯನ ಇದೆ. ಎಸ್ ಜಾನಕಿಯವರ ಒಂದು

ಗಾಯನದಲ್ಲಿ ಮಾತುಗಳು ಇರಲ್ಲ, ಅಂದರೆ ಶಬ್ದಗಳಿಲ್ಲ, ಕೇವಲ ಆಲಾಪಗಳಷ್ಟೇ ಬರುತ್ತೆ. ಆ ಒಂದು ಅವರ ಡಾಕ್ಟರ್ ರಾಜ್ ಅವರ ಗಾಯನ, ಹಾಗೆ ಎಸ್ ಜಾನಕಿ ಅವರ ಆಲಾಪ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಬೆಸೆದುಕೊಂಡು ಆ ಕೇಳುವಂಥವರ ಕಿವಿಗೆ ಆ ಒಂದು ಪ್ರಣಯದ ಮತ್ತು ಖಂಡಿತವಾಗಿಯೂ ಏರುವಂತೆ ಇದೆ, ಒಂದು ರೀತಿ ಕಚಗುಳಿಯನ್ನು ನೀಡುವಂಥದ್ದು. ಹಾಗೆಯೇ ಎಷ್ಟೇ ವರ್ಷಗಳಾದರೂ ಕೂಡ ಈಗಲೂ ಆ ಹಾಡನ್ನು ಕೇಳಿದಾಗ ಮತ್ತೊಮ್ಮೆ ನಾವು ಕೂಡ ಗುನುಗುನಿಸುವ ಹಾಗೆ ಆಗುವಂಥದ್ದು. ಇನ್ನು ಸಾಹಿತ್ಯ ಅದು ಕೂಡ ಹೇಳೋ ಹಾಗೆ ಇಲ್ಲ, ಚಿವುದೇಶಂಕರ್ ಅವರು ಬರೆದಿರುವಂಥದ್ದು ಈ ರೀತಿ. ಹಾಗಾಗೇ ಈ ಹಳೆಯ ಚಿತ್ರಗೀತೆಗಳನ್ನು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದು, ಅಂದರೆ ಎಷ್ಟು ಹಳತಾದರೂ ಕೂಡ ಅದರ ಹೊಳಪು ಎಂದಿಗೂ ಕೂಡ ಮಾಸೋದಿಲ್ಲ, ಯಾವಾಗ ಕೇಳಿದ್ರೂ ಕೂಡ ಮತ್ತೊಮ್ಮೆ ಕೇಳಬೇಕು ಕೇಳಬೇಕು ಅನ್ನಿಸುವಂಥದ್ದು. ಹಾಗೆಯೇ ನಮ್ಮ ಹಳೆಯ ನೆನಪುಗಳಿಗೆ ನಮ್ಮನ್ನು ಜಾರಿಸುವಂಥದ್ದು ಈ ಹಾಡುಗಳು. ಕೇಳ್ತಾ ಇರೋರಿಗೂ ಕೂಡ ಎಲ್ಲೋ ಒಂದು ಕಡೆ ಅವರ ಒಂದು ಸುಂದರ ನೆನಪುಗಳು ಮತ್ತೊಮ್ಮೆ ಮರುಕಳಿಸುವಂಥದ್ದು ಇಂತಹ ಹಾಡುಗಳನ್ನು ಕೇಳಿದಾಗ. ಇಂತಹ ಚಂದದ ಕಾರ್ಯಕ್ರಮ ನಿಮ್ಮ ಸೇಫ್ ಡ್ರೈವ್ನಲ್ಲಿ ಜೊತೆಯಾಗಿದೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇದು. ಈಗ ಮತ್ತೊಂದು ಹಾಡು ಮೂಡಿ ಬರುತ್ತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಭಾವಪೂರ್ಣ ಗೀತೆ ಇದು. ಮಾಂಗಲ್ಯ ಭಾಗ್ಯ ಚಿತ್ರದ್ದು, ವಿಜಯ ನಾರಸಿಂಹ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸ್ವರ ನಿರ್ದೇಶನ ಈ ಹಾಡಿಗೆ.

ಆಹಾ, ಎಷ್ಟು ಮಧುರವಾದ ಹಾಡು ಅಲ್ವಾ. ಕೇಳ್ತಾ ಕೇಳ್ತಾ ಎಷ್ಟೇ ಮನಸ್ಸಿಗೆ ಬೇಜಾರಾಗಿರಲಿ ಅಥವಾ ಮನಸ್ಸು ಭಾರವಾಗಿರಲಿ ಅಥವಾ ಏನೋ ಗಡಿಬಿಡಿಯಿಂದ ಈ ಸ್ಟ್ರೆಸ್ ಅಂತ ಹೇಳ್ತಾರಲ್ಲ, ಅದಾಗಿದ್ರೆ ಈ ಒಂದು ಹಾಡನ್ನು ಹಾಗೆ ಕಣ್ಮುಚ್ಚಿ ತನ್ಮಯತೆಯಿಂದ ಕೇಳಿದಾಗ ಮನಸ್ಸು ಹಾಗೇನೇ ಹಗುರವಾಗಿ ಹೋಗುವಂಥದ್ದು ಖಂಡಿತವಾಗಿಯೂ ಅಲ್ವಾ. ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಹೇಳೋಕ್ಕಾಗಲ್ಲ, ನೀವು ಕೂಡ ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಚಂದವಾಗಿದೆ ಇದರ ಒಂದು ಸಾಹಿತ್ಯ ಇರಬಹುದು, ರಾಗ ಸಂಯೋಜನೆ ಇರಬಹುದು, ಹಾಗೆಯೇ ಹಾಡಿರುವಂತಹ ಹಾಡುಗಾರಿಕೆ. ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಎಷ್ಟೊಂದು ಮನೋಜ್ಞವಾಗಿ ಭಾವ ತುಂಬಿ ಈ ಒಂದು ಹಾಡನ್ನು ಹಾಡಿದ್ದಾರೆ ಅಲ್ವಾ. ಇಂತಹ ಚಂದದ ಹಾಡು ಈಗಷ್ಟೇ ಮುಡಿವಂತು ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 5:48:23. ಮುಂದಿನ ಹಾಡು ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ. ಯಾವ ಹಾಡು ಅಂತೀರಾ? ಬನ್ನಿ ಕೇಳಿ.

ಆಹಾ, ಎಂಥ ಗಾಯನ ಅಲ್ವಾ ನಮ್ಮ ಡಾಕ್ಟರ್ ರಾಜ್ ಅವ್ರದ್ದು. ನಟನೆ ಅಂದ್ಕೂಡ್ಲೇ ಎರಡು ಮಾತಿಲ್ಲ, ಹಾಗೆ ಗಾಯನ ಕೂಡ ಅಷ್ಟೇ. ಗಮನಿಸಿರಬಹುದು ನೋಡಿ, ವಿರಹದ ಗೀತೆ ಅಂದರೆ ವಿರಹದ ಭಾವವನ್ನು ಹೇಳುವಂತಹ ಗೀತೆ. ಶುರುವಿನಿಂದ ಹಿಡಿದು ಕೊನೆಯವರೆಗೂ ಆ ಭಾವ ಹೇಗೆ ತಗೊಂಡು ಹೋಗ್ತಾರೆ ಡಾಕ್ಟರ್ ರಾಜ್ ಅನ್ನುವಂಥದ್ದು. ಹಾಗಾಗಿಯೇ ಡಾಕ್ಟರ್ ರಾಜ್ ಅವ್ರಿಗೆ ಡಾಕ್ಟರ್ ರಾಜ್ ಅವರೇ ಸಾಟಿ. ನಮ್ಮ ಕನ್ನಡದ ಒಂದು ಅಪೂರ್ವ ಪ್ರತಿಭೆ ಡಾಕ್ಟರ್ ರಾಜ್ ಅವರು. ಜೊತೆಗೆ ಕಲಾ ಸರಸ್ವತಿ ಎರಡೆರಡು ರೀತಿಯ ಆಶೀರ್ವಾದ ಅವ್ರಿಗೆ, ಗಾಯನಕ್ಕೂ ಸೈ ನಟನೆಗೂ ಸೈ ಅನ್ನುವಂಥದ್ದು. ಇಂತಹ ಚಂದದ ಗೀತೆಯನ್ನು ಈಗಷ್ಟೇ ನೀವು ಕೇಳಿದ ಸಿಂಹ ಚಿತ್ರದಿಂದ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ಹಾಗೆ ಸತ್ಯಂ ಅವರ ಅದ್ಭುತವಾದಂತಹ ಒಂದು ಸ್ವರ ಸಂಯೋಜನೆಯ ಹಾಡಿಗಿತ್ತು. ವಾಣಿ ಜಯರಾಮ್ ಅವರು ಕೂಡ ಜತೆಯಾಗಿದ್ದರು ಡಾಕ್ಟರ್ ರಾಜ್ ಅವರ ಗಾಯನದ ಜೊತೆಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ವಿವಿಧ ಭಾರತಿ ಜೊತೆಯಾಗಿದ್ದೀವಿ ಅಂತ ಹೇಳಿ ನಮ್ಮ ಕೇಳುಗರ ಸಂದೇಶಗಳು ಹೇಳ್ತಾ ಇವೆ. ಹನುಮಂತಪ್ಪ ಹುಲಿಗೆಮ್ಮನವರವರು, ಹಾಗೆ ಹಲಸೂರಿನ ರಾಜೇಶ್ ಅವರು, ಚಿದಾನಂದ ಪತ್ತಾರ ಅವರು, ದಾವಣಗೆರೆಯ ಸುರೇಶ್ ಅವರು, ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಹಾಗೆ ಮಲ್ಲೇಶ್ವರದ ಹರೀಶ್ ಅವರು ಮತ್ತು ರಜನಿ ಅವರು, ನಾಗರತ್ನ ಅವರು ರಾಜಾಜಿನಗರದಿಂದ, ಮತ್ತು ಶಾಂತಾಚಾರ್ ಬಡಿಗೇರ ಅವರು ಜೊತೆಯಾಗಿದ್ದಾರೆ. ಹಾಗೆಯೇ ಸುರೇಶ್ ಮದ್ದೂರು ಯಾದಗಿರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮೈಸೂರಿನ ಗೆಳೆಯರು, ಅವರು ಕೂಡ ಈಗ ಡ್ರೈವಿಂಗ್ ಟೈಮ್ನಲ್ಲೇ ಇದ್ದಾರಂತೆ. ನಾವು ಹೈವೇನಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ನಮ್ಮ ಜೊತೆಯಾಗಿದೆ. ಲಕ್ಷ್ಮೀನಾರಾಯಣ, ಹರೀಶ, ಮುರುಳಿ, ಶ್ರೀಕಾಂತ್, ರಾಘು ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಚಂದದ ಗೀತೆಗಳು ಪ್ರಸಾರ ಆಗ್ತಾ ಇದೆ, ಪ್ರಸಾರಕ್ಕೆ ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳಿ ಹೇಳಿದರೆ. ಜೊತೆಗೆ ರಸಿಕರ ರಾಜ ಅಂತ ಹೇಳಿ ಅದಕ್ಕೇನೆ ಕರೆಯೋದು ಡಾಕ್ಟರ್ ರಾಜ್ ಅವ್ರನ್ನ ಅಂತ ಹೇಳಿ ಚನ್ನಪ್ಪ ಅವರು ಜೆ ಪಿ ನಗರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾವ್ ಅನ್ನಿಸುವಂತಹ ಗೀತೆಗಳು ಇದನ್ನು ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಅವರು ಸುಂದರ ಕುಪ್ಪೆಯಿಂದ, ಮಾದನ ಹೆಪ್ಪರ

ಈ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಅಬ್ಬ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಮೂಡಿ ಬಂತು. ದೂರದ ಹೃದಯಗಳ ಸನಿಹದ ಬೇಗೆಯಲ್ಲಿ ವಿರಹದ ವೇದನೆ ಮುಗಿಲನ್ನು ಸೇರಿದೆ ಅನ್ನುವಂಥದ್ದು, ಅಂದರೆ ಆಸೆಯ ಭಾವ ಚಿತ್ರದ ಒಂದು ಸಾಲನ್ನು ಅವರು ಇಲ್ಲಿ ಹೇಳಿದ್ದಾರೆ. ನೋಡಿ, ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಎಷ್ಟು ಚಂದವಾಗಿ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಒಂದು ಎಂಜಾಯ್ ಮಾಡ್ತೀರಾ. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ನಮಗೆ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ. ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಅವಳ ಹೆಜ್ಜೆ ಚಿತ್ರದ ಹಾಡು ಇದು. ಗೀತೆಗೆ ಸಾಹಿತ್ಯವನ್ನು ಬರೆದವರು ಚಿ ಉದಯಶಂಕರ್,

ಇದರೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:06. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ. ಸಮಂಜಸ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟನೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಪ್ರಾರಂಭಿಸಿರುವ ಭಾರತ ಸಂಪರ್ಕಕ್ಕೆ ಸಿಗದ ಉಳಿದಿರುವ ಇನ್ನು 290 ಭಾರತೀಯ ಪ್ರಜೆಗಳ ಪತ್ತೆ ಮತ್ತು ರಕ್ಷಣೆಗಾಗಿ ಸಕಲ ಪ್ರಯತ್ನ. ವಿದೇಶಾಂಗ ಸಚಿವಾಲಯ ಮಾಹಿತಿ. ಆಗಸ್ಟ್ 15ರ ಹನೂರು ಶೂಟರ್ ಪ್ರಕರಣ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತನಿಖಾ ವರದಿ ಸಲ್ಲಿಸಿದ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ. ರಾಷ್ಟೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ರಕ್ಷಾಬಂಧನ ಉತ್ಸವ ಆಚರಣೆ. ಪರಸ್ಪರ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಿಸಿದ ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರು. ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿ. ಮಂಗಳೂರಿನಲ್ಲಿ ಸೆಪ್ಟೆಂಬರ್ 4ರ ಕೃಷ್ಣ ಜನ್ಮಾಷ್ಟಮಿಯಂದು ಕದ್ರಿ ಶ್ರೀ ಮಂಜುನಾಥ ದೇವಳದ ಸಹಯೋಗದೊಂದಿಗೆ ರಾಷ್ಟೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯ ಆಯೋಜನೆ. ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ ಕುಮಾರ ಕಲ್ಕೂರ ಮಾಹಿತಿ. ಇದೇ ಭಾನುವಾರ ಬೆಳಗ್ಗೆ

ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿ ಭಾರತೀಯ ಸಮುದಾಯದೊಂದಿಗೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 331 ಅಂಕಗಳ ಏರಿಕೆ. ದಿನದ ಅಂತ್ಯಕ್ಕೆ 77,265 ಅಂಕಗಳಷ್ಟು ದಾಖಲು. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ದಿನದ ಅಂತ್ಯಕ್ಕೆ 85 ಅಂಕಗಳ ಏರಿಕೆಯೊಂದಿಗೆ 24,176 ಅಂಕಗಳು ದಾಖಲು. ನಾರ್ವೆಯ ದೊರೆ 5ನೇ ಹರಾಲ್ಡ್ ಓಸ್ಲಾದ ಇಂದು ನಿಧನ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ತಂದೆ 5ನೇ ಒಲಾವ್ ಅವರ ನಿಧನದ ಬಳಿಕ 1991 ನಾರ್ವೆಯ ದೊರೆಯಾಗಿ ಹರಾಲ್ಡ್ ಅಧಿಕಾರ ಸ್ವೀಕಾರ. ಅವರ ನಿಧನಕ್ಕೆ ಸಂತಾಪ ಸೂಚಿಸಿರುವ ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಇನ್ನೀಗ ಕೇಳಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾತೆ ಸೇವೆಯ ತಾರೆಗಳು.
6: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
7: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ.
8: ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
9: ಜೈ ಹಿಂದ್.
8: ನೀವು ಹೇಳಿದ್ರಿ ಬಹಳಷ್ಟು ಬದಲಾವಣೆಗಳನ್ನ ನಾನು ತಂದೆ ಅಂತ. ಯಾವ ರೀತಿ ಬದಲಾವಣೆಗಳನ್ನ ನೀವು ಅಲ್ಲಿ ಸೈನ್ಯದ ಕುಟುಂಬಗಳಿಗಾಗಿರಬಹುದು ಅಥವಾ ಸೈನ್ಯಕ್ಕೆ ಆಗಿರಬಹುದು, ಯಾವ ರೀತಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ?
9: ಪಿಎಸ್ಎಂ ಅಲ್ಲಿ ಮಾಡಿದ ಕಾರಣ, ಟ್ರೈನಿಂಗ್ ಸಹಾಯ ಮಾಡಿದ ಕಾರಣ, ಟ್ರೈನಿಂಗ್ ಸ್ಟ್ರೆಂತ್ ಅಲ್ಲಿ ಚೇಂಜ್ ಮಾಡುದು. ಸಿಎಂಪಿ ಸೆಂಟರ್ ಅಲ್ಲಿ ಪಿಟಿ ಟ್ರೈನಿಂಗ್ ಆಗ್ತಾ ಇತ್ತು, ಎಸಿ ಸೆಂಟರ್ ಅಲ್ಲಿ ವೆಪನ್ ಟ್ರೈನಿಂಗ್ ಆಗ್ತಾ ಇತ್ತು. ಜವಾನ್ಸ್ ಸ್ಟ್ರೆಂತ್ ನಮ್ಮ ಫಿಸಿಕಲ್ ಏನ್ ಹೇಳೋದು ಫೈಟಿಂಗ್ ಸ್ಟ್ರೆಂತ್ ಗೆ ಜಾಸ್ತಿ ಆಯ್ತು. ಅದನ್ನ ನೋಡಿ ನಮ್ಗೆ ಸಂತೋಷ ಆಯ್ತದೆ. ನಮ್ಮಲ್ಲಿ ಎರಡು ತರದ ಸ್ಟ್ರೆಂತ್ ಇದೆ, ಒಂದು ಫೈಟಿಂಗ್ ಸ್ಟ್ರೆಂತ್, ಒಂದು ಸರ್ವಿಸ್ ಸ್ಟ್ರೆಂತ್. ಎಎಸ್ಸಿ, ಎಒಸಿ, ಇಎಂಇ ಇದು ಸರ್ವಿಸ್ ಸ್ಟ್ರೆಂತ್. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮಡ್ ಕೋರ್ ಇದು ಫೈಟಿಂಗ್ ಸ್ಟ್ರೆಂತ್.
8: ಕೊನೆಗೆ ಜನರಲ್ ಆಗಿ ನಿವೃತ್ತಿ ಆಗೋ ಹೊತ್ತಿಗೆ ಎಲ್ಲಿದ್ರಿ?
9: ಇನ್ಫೆಂಟ್ರಿ ಸ್ಕೂಲ್ ಮಾವು, ಮಧ್ಯಪ್ರದೇಶ್. ನಾನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದೆ, ಅಲ್ಲಿಂದ ರಿಟೈರ್ ಆಗಿದ್ದು.
8: ಯಾವ ವರ್ಷದಲ್ಲಿ?
9: 1990.
8: ಅಲ್ಲಿಗೆ ಸುಮಾರು 30 ವರ್ಷಗಳ ಸೇವೆ ಆಗಿತ್ತು ನಿಮ್ದು?
9: ಹೌದು,
8: 61 90 ಸುಮಾರು 30 ವರ್ಷ ಸೇವೆ ಆಗಿತ್ತು. 30 ವರ್ಷಗಳ ಸೇವೆಯಲ್ಲಿ ಭಾರತದ ಸೈನ್ಯ ಹೇಗೆ ಅಭಿವೃದ್ಧಿ ಆಯ್ತಲ್ಲ?
9: ಬಹಳ ಅಭಿವೃದ್ಧಿ. ನಾವು 62 ಅಲ್ಲಿ ಕಮಿಷನ್ ಹೋಗ ವೆಪನ್ಸ್ ಎಲ್ಲ ಹಳೆ ಬೋಲ್ಟ್ ಆಕ್ಷನ್ ವೆಪನ್ಸ್ ಅಂತ, ಆಮೇಲೆ ಆಟೋಮ್ಯಾಟಿಕ್ ವೆಪನ್ಸ್, ಆಮೇಲೆ ಆರ್ ಸಿ ಎಲ್ ಗನ್ಸ್ ಬಂತು, ಆಮೇಲೆ ಶೋಲ್ಡರ್ ಫೈರ್ ಬಿತ್ತು, ಆಮೇಲೆ ಮಿಸೈಲ್ಸ್ ಬಂತು. ಇನ್ಫೆಂಟ್ರಿ ಮಾಡರ್ನೈಸೇಷನ್ ಇಸ್ ಏನ್ ಅಂತ ಹೇಳಿದ್ರೆ ಬಹಳ ಪ್ರಗತಿ. ಇವಾಗ ಪ್ರಗತಿನ ಹೇಳೋದೇ ಬೇಡ. ಇಷ್ಟು ಈಗ ನಾವು ರಿಕ್ರೂಟ್ ಮಾಡುವಾಗ ಮುಂಚೆ ಎಂಟನೇ ಕ್ಲಾಸ್ ಪಾಸ್ ಆದ್ಮೇಲೆ ರಿಕ್ರೂಟ್ ಆಗ್ತಾಯಿತ್ತು, ಇವಾಗ ನೀವು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆದ್ಮೇಲೆ ರಿಕ್ರೂಟ್. ಈಗ ಮಕ್ಕಳು ಅವರ ಇಂಟೆಲಿಜೆನ್ಸ್ ಅವರ ಅನುಭವ ಬಹಳ ಜಾಸ್ತಿ. ಅದೇ ಪ್ರಕಾರವಾಗಿ ನಮ್ಮ ಎಕ್ವಿಪ್ಮೆಂಟ್ ಮೈ ಟ್ರೈನಿಂಗ್ ಕೂಡ ಚೇಂಜ್ ಆಗಿದೆ. ನಾನು ನೋಡ್ತೇನೆ ಮಗ ಹೇಳ್ತಾನೆ ಏನೇನು ಆಗ್ತದೆ ಅಂತ, ಮಿಸೈಲ್ಸ್ ಇದ್ ಮಾಡ್ತಾರೆ, ಡ್ರೋನ್ ಇದ್ ಮಾಡ್ತಾರೆ, ಅವ್ರ ರಾಡಾರ್ಸ್ ಇದ್ ಮಾಡ್ತಾರೆ. ಆ ತರ ಎಲ್ಲ ಪ್ರಗತಿ ಆದ ಕಾರಣ ನಮ್ಮ ದೇಶದ ಸೈನ್ಯ ಬಹಳ ಮುಂದೆ ಹೋಗಿದೆ, ಮುಂದುವರೋಗಿದೆ. ಯಾವ ದೇಶಕ್ಕಾಗಿ ಹಿಂದಕ್ಕೆ ಹೋದಲ್ಲ. ನಮ್ಮ ದೇಶದಲ್ಲಿ ಟ್ರೈನಿಂಗ್ಗೆ ಬಹಳ ದೇಶದಿಂದ ಜನರು ಬರ್ತಾರೆ. ನಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇನ್ಸರ್ಜೆನ್ಸ್ ಅಟ್ಯಾಕ್. ನಾವು ನಾಗಾಲ್ಯಾಂಡ್ ಮಿಜೋರಾಂ ಇನ್ಸರ್ಜೆನ್ಸ್ಗೆ ಟ್ರೈನಿಂಗ್ ಮಾಡ್ತಲ್ಲ, ಆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ಗೆ ಬಂದು ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಈ ತರವಾಗಿ ನಮ್ಮ ದೇಶದ ಸೈನ್ಯದ ಅಭಿವೃದ್ಧಿ ಭೂಲೋಕದಲ್ಲೆಲ್ಲ ಗೊತ್ತಿದೆ. ಇಲ್ಲಿಗೆ ಬಂದು ಅವ್ರು ಏನ್ ಟ್ರೈನಿಂಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಏನ್ರೆ ನಮ್ಮ ಸೇನಾ ನೇವಿ ಆರ್ಮಿ ಏರ್ ಫೋರ್ಸ್ ಇದರ ಬಹಳ ಪ್ರಗತಿ ಆಗಿದ್ದರೆ ನನಗೆ ಅದಕ್ಕೆ ಒಂದು ಸಂತೋಷ, ನನಗೆ ಹೆಮ್ಮೆ ಆಗಿ.
2: ಈಗ 30 ವರ್ಷದ ಸೇವೆಯ ನಂತರ ನಿವೃತ್ತಿ ಆಯ್ತಲ್ಲ, ಆ ಹೊತ್ತಿಗೆ ಇಷ್ಟುವರೆಗೂ ನೀವು ಸೈನ್ಯವೇ ಒಂದು ಉಸಿರಾಗಿ ಬದುಕದವರು, ಆ ನಿವೃತ್ತಿಯ ಸಮಯ ಹೇಗಿತ್ತು ನಿಮ್ಗೆ?
9: ಯಾವಾಗ ನಿವೃತ್ತಿ ಆಗ್ಬೇಕು ಅದಕ್ಕೇನಿಲ್ಲ, ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ನಾನು ಆಗ ಮೊದಲು ನಿವೃತ್ತಿ ಆದ ಸಮಯದ ಅಂತ 2-3 ವರ್ಷ ನಾನು ಕಾಲೇಜಿಗೆ ಹೋಗಿ ಭಾಷಣ ಕೊಡ್ತಿದ್ದೆ, ಸುಮಾರು ಕಾಲೇಜಿಗೆ ಹೋಗಿ ಭಾಷಣ, ಸುಮಾರು ಸ್ಕೂಲಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಅವರಿಗೆ ನಾವು ಸೇನೆ ವಿಷಯ ಮಾತಾಡ, ದೇಶದ ವಿಷಯ ಮಾತಾಡ ನಾ ಹೇಳಿದ್ದೇನೆ ಅವತ್ತು. ಯಾವ ಕೆಲಸ ಆಗಲಿ ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್, ಕಂಫರ್ಟ್ ಕಮ್ ಲಾಸ್ಟ್. ಇದು ಯಾವ ಕೆಲಸ ಆಗಲಿ, ಸೇನಾ ಅಂತ ಇಲ್ಲ, ಯಾವ ಕೆಲಸ ಆಗಲಿ ಇದಕ್ಕೆ ಇದೇ ಒಂದು ಪ್ರಿನ್ಸಿಪಲ್ ನ ನೀವು ಅಗ್ರಿ ಮಾಡಬೇಕು. ಅದೇ ಮಾಡದೆ ದೇಶ ಪ್ರಗತಿ ಆಗುತ್ತೆ, ನೀವು ಪ್ರಗತಿ ಆದರೆ ದೇಶ ಪ್ರಗತಿ ಆಗ್ತದೆ.
2: ನೀವು ಹೇಳಿದ್ರಿ ನಿಮ್ಮ ಮಗ ಕೂಡ ನಂತರ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬಂದ್ರು ಅಂತ, ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮೊದಲೇ ನೀವು ಕೊಡಗಿನವರು, ಕೊಡಗಿನಲ್ಲಿ ಅದರ ಒಂದು ಪರಂಪರೆಯೇ ಇದೆ, ಎಲ್ಲರೂ ಸೈನ್ಯಕ್ಕೆ ಸೇರ್ತಾರೆ. ನಿಮ್ಮಲ್ಲಿ ಆ ಪರಂಪರೆ ಮತ್ತೆ ನಿಮ್ಮ ಮನೆಯಲ್ಲೂ ಮುಂದುವರಿತು.
9: ಯಾಕೆಂತ ನಮ್ಮ ಮಗ ನನ್ನ ಜೊತೆ ಆರ್ಮಿ ಇದ್ದಾಗ ಅವನಿಗೆ ಒಂದು ಆರ್ಮಿ ಇತ್ತು, ಆಮೇಲೆ ಅವನು ಆರ್ ಐ ಎಂ ಸಿ ಡೆಹ್ರಾಡೂನಿಗೆ ಹೋಗಿದ. ಅದು ಒಂದೇ ಒಂದು ಸ್ಕೂಲ್, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್. ಹಿಂದಿನ ಕಾಲದಲ್ಲಿ ಅದು ಆರ್ ಐ ಎಂ ಸಿ ಅಂತ ಇಂಗ್ಲಿಷ್ ಅವರು ಸ್ಟಾರ್ಟ್ ಮಾಡಿದ್ರು. ಜನರಲ್ ತಿಮ್ಮಯ್ಯ ಅದರಲ್ಲಿ ಓದಿದ್ರು, ಜನರಲ್ ಅಯೂಬ್ ಖಾನ್ ಅದರಲ್ಲಿ ಓದಿದ್ರು. ಲಾಟ್ ಆಫ್ ಮುಸ್ಲಿಂ ಆಫೀಸರ್ ಸ್ಟಡೀಡ್ ದೇ, ಲಾಟ್ ಆಫ್ ಇಂಡಿಯನ್ ಆಫೀಸರ್ ಸ್ಟಡೀಡ್ ದೇ ಬಿಕೇಮ್. ಅವನು ಮೈಸೂರು ಸ್ಟೇಡಿಯಂ ಸೆಲೆಕ್ಟ್ ಆಗಿ ಅವನು ಅಲ್ಲಿಗೆ ಹೋಗಿದ್ದೆ 5th ಸ್ಟ್ಯಾಂಡರ್ಡ್ ಇಂದ. ಅದು ದನ್ ಇ ಪಾಸ್ಡ್ ಔಟ್ ಫ್ರಮ್ ದೇರ್ ಅಂಡ್ ಇ ವೆಂಟ್ ಟು ಎನ್ ಡಿ ಎ. ಫ್ರಮ್ ಎನ್ ಡಿ ಎ ಇ ಪಾಸ್ಡ್ ಔಟ್, ದನ್ ಇ ವೆಂಟ್ ಐ ಎಮ್ ಎ ಫಾರ್ 1 ಇಯರ್. ಐ ಎಮ್ ಎ ಪಾಸ್ ಔಟ್, ದನ್ ಇ ಸೈಡ್ ಐ ವಾಂಟ್ ಟು ಗೋ ಟು ಮೈ ಡ್ಯಾಡೀಸ್ ಬ್ಯಾಟಾಲಿಯನ್. ಸೊ ಈ ವೆಂಟ್ ಟು ಫಸ್ಟ್ ಕಲ,
2: ಅವರೇ ಆಯ್ಕೆ ಮಾಡಿದ್ರು,
9: ಅವರೇ ಆಯ್ಕೆ ಮಾಡಿದ್ರು, ನಾ ಹೇಳಲಿಲ್ಲ ಅವರಿಗೆ, ಅವರೇ ಆಯ್ಕೆ ಮಾಡಿದ್ರು
2: ಬ್ಯಾಟಾಲಿಯನ್.
9: ಅಲ್ಲಿ ಹೋದ ಕಾರಣ ಅವನು ಸಣ್ಣ ವಯಸ್ಸಿನಲ್ಲಿ ಬೆಟಾಲಿಯನ್ ಅಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಮಾಂಡ್ ಅವರೆಲ್ಲರಿಗೂ ಬಹಳ ಸಂತೋಷ. ಹೇಳಿದ್ರೆ ನಮ್ಮ ಸಿಒ ಅವ್ರದ್ದು ಮಗ ಬಂದು ಇಲ್ಲಿ ಕಮಿಷನ್ ಆಗಿದ್ದಾನೆ, ನಾನು ಅವನ್ನ ನೋಡ್ಕೊಂಡು ಅವನು ಹೇಳಿದ ಪ್ರಕಾರ ಕೆಲಸ ಮಾಡಿ ಅವನು

0: ಮುಂದುವರೆದು ಅವನು ಎಲ್ಲ ಕೋರ್ಸ್ ಅಲ್ಲಿ ಫಸ್ಟ್ ಫಸ್ಟ್ ಬಂದ್ಬಿಟ್ಟು ಈಗ ಅವನು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೆಲಸದಲ್ಲಿದ್ದಾನೆ.
1: ಹೀಗೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತಾಡೋದು ಅಂತಂದ್ರೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳನ್ನ ಕೂಡ ನಾವು ಅರಿತುಕೊಳ್ಳೋದು. ಅದರಲ್ಲಿ ಭಾರತ ಕಂಡ ಸ್ವಾತಂತ್ರ್ಯ ನಂತರದ ಯುದ್ಧಗಳಾಗಿರಬಹುದು, ಅಥವಾ ಭಾರತದ ಸೈನ್ಯ ಬೇರೆ ಬೇರೆ ಕಡೆ ಯಾವ್ಯಾವ ಸೇವೆಯನ್ನ ಮಾಡುತ್ತೆ ಅದಾಗಿರಬಹುದು, ಮತ್ತೆ ಭಾರತೀಯ ಸೈನ್ಯದಲ್ಲಿ ಹೇಗೆ ಅಭಿವೃದ್ಧಿಗಳನ್ನ ಸ್ವತಃ ಅಲ್ಲಿಯ ಅಧಿಕಾರಿಗಳು ತಂದ್ರೆ ಹೇಗೆ ಭಾರತೀಯ ಸೈನ್ಯ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ, ಹೆಚ್ಚು ಕೆಲಸ ಮಾಡೋದಕ್ಕೆ, ಹೆಚ್ಚು ಸಶಕ್ತವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಅವಧಿಯಲ್ಲಿ ಭಾರತೀಯ ಸೈನ್ಯಕ್ಕೆ ತೋರಿಸ್ಕೊಟ್ರಿ. ಆ ಕೊಡುಗೆಗಾಗಿ ನಿಮಗೆ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೂಡ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ಕೊಟ್ಟರು.
0: ನಾನು ಸಿಒ ಆಗಿರುವಾಗ ಕಮಾಂಡಿಂಗ್ ಆಫೀಸರ್ ಕಾರ್ಗಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡೆ. ನಮಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್ ಮೆಡಲ್, ಅದು ಒಂದು ಮೆಡಲ್. ಅದಾದ್ಮೇಲೆ BSM, ಅದಾದ್ಮೇಲೆ ಮೂರು ಮೆಡಲ್.
1: ಕಾರ್ಗಿಲ್ ಅಲ್ಲಿ ಯಾವ ಸಮಯದಲ್ಲಿ ಇದ್ರಿ, ಮತ್ತೆ ಕಾರ್ಗಿಲ್ ಅವಾಗ ಹೇಗಿತ್ತು?
0: ಕಾರ್ಗಿಲ್ ಅಲ್ಲಿ ನಾನು ಬಟಾಲಿಯನ್ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸ್ ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಬ್ರಿಗೇಡ್ ನಲ್ಲಿ ಇದ್ರಿ ನೀವು ಅಷ್ಟೇ, ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ಅದಾದ್ಮೇಲೆ ಸಿಯಾಲ್ಕೋಟ್ ಅಲ್ಲಿ ನಾವು ಯುದ್ಧ ಮಾಡಿದಾದ್ಮೇಲೆ ನಾವು ಕುಂದನ್ಪುರ್ ಎಂಬ ವಿಲೇಜ್ ಕಂಪನಿ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ಅಲ್ಲಿ ಒಂದು 10 ಸೈನಿಕರು ಸತ್ತು ಹೋದ್ರು, 7 ಸೈನಿಕರು ಪ್ರಿಸ್ನರ್ಸ್ ಆಫ್ ವಾರ್ ಆಗಿದ್ರು. ಆ 10 ಸೈನಿಕರನ್ನು ನಾವು ಮರ್ಯಾದೆ ಪ್ರಕಾರ ದಫನ ಮಾಡಿದ್ವು. ಆ ಸೈನಿಕರು ನಮ್ಮ ಎಲ್ಲ ಸೈನಿಕರು ನಮ್ಮ ನೆಕ್ ಅಲ್ಲಿ ನಾವು ಒಂದು ಐಡೆಂಟಿಟಿ ಡಿಸ್ಕ್ ಕಟ್ಟಿರ್ತೇವೆ, ಅದರಲ್ಲಿ ನಮ್ಮ ನಂಬರು ಮತ್ತು ನಮ್ಮ ರಿಲಿಜನ್ ಬರೆದಿರ್ತದೆ. ಈಗ ನನ್ನ ನಂಬರು, ನನ್ನ ರಿಲಿಜನ್ ಹಿಂದೂ ಹೆಚ್ ಎಂದು ಬರೆಯುತ್ತಾರೆ, ಮುಸ್ಲಿಂ ಅವ್ರ ರಿಲಿಜನು ಅವ್ರ ನಂಬರು ಎಂ ಅಂತ ಬರೀತಾರೆ, ಕ್ರಿಶ್ಚಿಯನ್ ಅವ್ರ ನಂಬರು ಅವ್ರ ಸಿ ಅಂತ ಬರೀತಾರೆ, ಬುದ್ಧಿಸ್ಟ್ ನಂಬರು ಬಿ ಅಂತ ಬರೀತಾರೆ. ಈ ತರವಾಗಿ ಅವರ ನಂಬರು ಮತ್ತು ಅವರ ಎಂ ಅಂತ ಬರೆದ ಕಾರಣ ಆ 10 ಜನರಿಗೆ ಮರ್ಯಾದೆಯಿಂದ ಅವರಿಗೆ ದಫನ ಮಾಡಿ ಅವರ ಯಾವಾಗ ಎಲ್ಲಲ್ಲಿ ದಫನ ಮಾಡಿ ಅವರಿಗೆ ಬೋರ್ಡ್ ಹಾಕಿ ಅವ್ರ ನಂಬರ್ ಹಾಕಿರ್ತೇವೆ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ವಾರ್ ಕ್ರೈ ಬೊಲೆ ಸೋನೆಹಾಲ್ ಸಸ್ತ್ರೀಯ ಕಾಲ್, ಈ ವಾರ್ ಕ್ರೈ ಸಿಯಾಲ್ಕೋಟ್ಗೆ ತಲುಪಿರಬಹುದು. ಈ ವಿಷಯ ಕೇಳಿ ಮೆಲ್ವಿಲ್ ಡಿಮೈ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ವಾರ ಆದ್ಮೇಲೆಯೇ ದಿಸ್ ವಾರ್ ಕ್ರೈ ಮಸ್ಟ್ ಹ್ಯಾವ್ ರೀಚ್ಡ್ ಸಿಯಾಲ್ಕೋಟ್ ಬೊಲೆ ಸೋನೆಹಾಲ್ ದಿಸ್ ಇಸ್ ದ ಬೆಟಾಲಿಯನ್ ಹಾಗೆ ಅವರ ಬ್ರಾಡ್ಕಾಸ್ಟ್ ಮಾಡಿದ್ರು. ಈ ತರ ಇದು ಸಂತೋಷ,
1: ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದೋ ಅದೆಲ್ಲ ಅವಕಾಶಗಳು ನಿಮಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನು ಕೇಳಿದಾಗ ಅನಿಸುತ್ತೆ.
0: ಆದರೆ ನಮ್ದು ಹೇಳಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರಲು ಬರೆದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದೆ.
1: ತುಂಬಾ ಸಂತೋಷ ಆಗುತ್ತೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತನಾಡ್ತಾ ನಾವು ಇಷ್ಟೊತ್ತೂ ನಿಮ್ಮ ಅತ್ಯಂತ ಅಪೂರ್ವವಾದ ಅನುಭವಗಳನ್ನ ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ಕೇಳಿಸಿದ್ದೀವಿ. ಇಷ್ಟೊತ್ತು ನಮ್ಗೆ ಈ ಎಲ್ಲ ಅನುಭವಗಳನ್ನ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ಒಂದೇ ಮಾತು.

ಸ್ವಾಗತಂ. 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೈ ಹಿಂದ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ಇದುವರೆಗೂ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಈ ವಿಶೇಷ ಕಾರ್ಯಕ್ರಮ ವಂದೇ ಮಾತರ 150 ಸಂಭ್ರಮ ಹಾಗೆ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ

0: ಕಾರ್ಯಕ್ರಮವಾಗಿ ಮೂಡಿಬಂತು.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಸೇಫ್ ಟೈಮ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಆಗಿದೆ ಸರಿಯಾಗಿ 6:22:40. ಇನ್ನೀಗ ಚಿತ್ರಗೀತೆಗಳು ನಿಮಗಾಗಿ ಸೇಫ್ ಟೈಮ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕೇಳಿ ಗಾಳಿಪಟ ಚಿತ್ರದ ಗೀತೆ. ಹಾಡಿರುವ ಗಾಯಕಿ ಚಿತ್ರ ಅವರು. ಯೋಗರಾಜ್ ಭಟ್ ಅವರು ಗೀತೆಯನ್ನು ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಹಾಡಿಗಿದೆ.

ಹಾಡಿದ್ರು. ಇನ್ನು ಈ ಒಂದು ಗೀತೆಯ ಸಾಹಿತ್ಯವನ್ನು ರಚಿಸಿದಂಥವರು ಜಯಂತ್ ಕಾಯ್ಕಿಣಿಯವರು. ಅರ್ಜುನ್ ಜನ್ಯಾವರ ಸ್ವರ ಸಂಯೋಜನೆಯಲ್ಲಿ ಹಾಡು ಮೂಡಿ ಬಂತು. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಅವರು ಗೀತೆಯ ಗಾಯಕಿ. ಹಾಗೆಯೇ ಈ ಗೀತೆಯ ಒಂದು ಸಾಹಿತ್ಯವನ್ನು ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ. ಅರ್ಜುನ್ ಜನ್ಯಾವರದೇ ಸಂಗೀತ ಸಂಯೋಜನೆ. ರಾಬರ್ಟ್ ಚಿತ್ರದ ಹಾಡು ಇದು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

ಪಸಂದಾಗೈತೆ ಶಾನೆ ಪಸಂದಾಗೈತೆ. ಹೌದಲ್ವಾ, ಈ ಹಾಡು ಪಸಂದಾಗಿರುವಂತಹ ಈ ಹಾಡು ಕಾಟೈರಾ ಚಿತ್ರದ್ದು. ಮಂಗ್ಲಿಯವರು ಹಾಡಿದರೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ಇದೆ, ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ.

0: ಕೇಳ್ತಾ ಇದ್ರಿ 102.9 FM ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ. ಸಮಯ 6:40. ಇನ್ನೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ

0: ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು ಒಂದು ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ದಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ ಶೇಕಡ 50% ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯವೃದ್ದಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ

0: ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
1: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವ್ರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವ್ರು.
0: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪ ಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
1: ಅಲ್ಲೇ

0: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ. ಸ್ನೇಹ ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
1: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ.

0: ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಿ. ಚಿತ್ರ ಹಾಗೂ ಎಸ್ ಪಿ ಬಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದೇ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಸಮಯ 6:56. ಇನ್ನೀಗ ಕೇಳೋಣ ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು, ಗ್ರಾಮೀಣ ಜೀವನದ ಮಹತ್ವ, ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ, ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು, ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರರ ಧ್ವನಿ.
4: ಈಗ ಈ ಔದ್ಯತೆ ಇದನ್ನು ಮಾತಿದೆಯಲ್ಲ, ಇದಕ್ಕೆ

0: ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜೀವನವನ್ನು ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ, ಯಾವುದನ್ನು ಜೀವನವು ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ, ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ. ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ? ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂತಹ ಪ್ರಶ್ನೆಗಳು ಆ ರೀತಿ. ಈಗ ರಾಮಾಯಣ ಎಂಬಂತಹ ಒಂದು ಕಾವ್ಯವನ್ನೇ ತಗೊಳ್ಳೋಣ,
1: ಸರಿ,
0: ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ, ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ. ಈಗ ಇದು ಔಟ್ಡೇಟೆಡ್ ಅಂದ್ರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು, ಆದ್ರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ. ಆದ ಮಾತ್ರಕ್ಕೆ ನೀವು ರಾಮಾಯಣವು ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ?
1: ಅಲ್ಲ, ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು. ಹಾಗಂದ್ರೆ ನಾ ಹೇಳ್ತಿರೋದು
0: ಅದು ಆ ಪಾತ್ರಗಳು ಹಾಗಿರಬಹುದು. ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ, ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾಳೆ ಇದ್ದಾರೆ, ಅವರುಗಳು ಅದೇ ರೀತಿ ಜೀವನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ. ಪಟ್ಟಣ ಜೀವನವೂ ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ, ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ. ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು. ಈಗ 30 ವರ್ಷದಲ್ಲಿ ನೋಡಿದ್ರೆ, ಈಗ 30 ವರ್ಷ ಆಯ್ತು, ಇವತ್ತು ಪಟ್ಟಣ ಜೀವನ ನಡೀತಾ ಇದೆ, ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು, ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು, ಇವತ್ತು ನಡೀತು. ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿತಕ್ಕಂಥ ಆ ಸತ್ಯಗಳೇ. ಅವು ತೂರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ. ಆ ತೂರನ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ. ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು. ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ, ಒಂದು ಸೊಸೈಟಿ ಅವರೇ ಕಾಯಿಸ್ತಾರೆ. ಆದ್ರೆ ಅಂತ ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂತಹ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕ್ಕಾಗೋದಿಲ್ಲ. ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ, ಅದು ನಿಲ್ತಕ್ಕಂಥ ನಮ್ಮ ಪದ್ಧತಿಗಳು ಇಂಥವುಗಳು ಯಾವುದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ. ಆದ್ರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು, ಅವರಲ್ಲಿರೋ ಒಳ್ಳೆ ಗುಣಗಳನ್ನು ನೋಡಬೇಕು, ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು. ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪಂಕ್ತಿ ಆಗುತ್ತೆ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 7:20. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಬಿ ನಾಗೇಂದ್ರ ಪ್ರತಿಪಕ್ಷಗಳನ್ನು ಟೀಕಿಸಿದ್ದಾರೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಲಕ್ಷ ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದಾರೆ ಎಂದು ಚೀನಾ ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ಜಿಲ್ಲಾಡಳಿತ ಭವನದಲ್ಲಿ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮಾಡಲಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಾಮಾಜಿಕ ಹಾಗೂ ಆರ್ಥಿಕ

ಸುಧಾರಣೆಗೆ ಅಪಾರ ಕೊಡುಗೆ ನೀಡಿದ್ದು ಸಮಾಜದ ಸರ್ವತೋಮುಖ ಪ್ರಗತಿಗೆ ತಮ್ಮ ಜೀವನವನ್ನೇ ಮುಡಿಪಿಟ್ಟಾಗಿದ್ದರು ಎಂದು ಡಾ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡಗಿ ನಾಗರಾಜ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಜಿಲ್ಲಾಡಳಿತ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.39 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ದಿನ ರಕ್ಷಾಬಂಧನ ಹಬ್ಬ. ಹೌದು, ತಮ್ಮ ಸಹೋದರನಿಗೆ ರಾಖಿಯನ್ನು ಕಟ್ಟುವ ಮೂಲಕ ಒಂದು ಸಂತೋಷವನ್ನು ಸಂಭ್ರಮವನ್ನು ಆಚರಿಸ್ತಾರೆ. ಹಾಗೆ ನಿನಗಾಗಿ ರಕ್ಷೆಯಾಗಿ ನಾನಿದ್ದೀನಿ ಅನ್ನುವಂತಹ ಒಂದು ಭರವಸೆಯನ್ನು ಸಹೋದರ ತನ್ನ ಸಹೋದರಿಗೆ ನೀಡ್ತಾನೆ. ಆದರೆ ಇದೊಂದು ಭಾವನಾತ್ಮಕವಾಗಿ ಆಚರಿಸುವಂತಹ ಒಂದು ಆಚರಣೆ ಇರುವಂತಹ ಒಂದು ಹಬ್ಬ. ಆದರೆ ಇದರ ಜೊತೆಗೆ ಸ್ವಲ್ಪ ತರಲೆ ಕೀಟಳೆಗಳು ಕೂಡ ನಡೆಯುತ್ತೆ. ಹಾಗೆ ಅಣ್ಣನ ಜೇಬಿಗೆ ಕತ್ತರಿ ಹಾಕ್ತೀವಿ ಅಂತ ಹೇಳಿ ತಮಾಷೆಯಾಗಿ ಅಣ್ಣನನ್ನು ಕೀಟ್ಲೆ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ನಡೆಯುತ್ತೆ. ಹೌದು, ಇಷ್ಟೆಲ್ಲ ಮಾಡೋದು ಯಾಕೆ ಅಂತ ಹೇಳಿದ್ರೆ ಉಡುಗೊರೆಗಾಗಿ. ಸಾಕಷ್ಟು ಉಡುಗೊರೆಗಳ ಒಂದು ಮೇಳನೇ ಈ ಒಂದು ಸಮಯದಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಕೆಲವೊಂದು ದೊಡ್ಡ ದೊಡ್ಡ ಅಂಗಡಿಗಳು ಹಾಗೆ ಮಾಲ್ಗಳು ಎಲ್ಲಿಯೂ ಕೂಡ, ಅದರಲ್ಲೂ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಇದು. ಅನೇಕ ಡಿಸ್ಕೌಂಟ್ಗಳು ಸಿಗುತ್ತೆ, ಹಾಗೆ ವಿಶೇಷವಾದಂತಹ ಮಾರಾಟ ಕೂಡ ಇರುತ್ತೆ. ಏನು ಬೇಕು ಅನ್ನೋದಾಗಿ ವಿಶೇಷವಾದಂತಹ ಒಂದು ಪ್ಯಾಕ್ಗಳನ್ನು ಮಾಡಿ ಈ ಸಮಯದಲ್ಲಿ ಮಾರುಕಟ್ಟೆಗೆ ಬಿಡುವಂಥದ್ದನ್ನು ನಾವು ಕಾಣಬಹುದು. ಇಷ್ಟೆಲ್ಲ ವಿಷಯ ಯಾಕೆ ಅಂತ ಹೇಳಿದ್ರೆ, ಹೀಗೆ ನಾನು ಆನ್ಲೈನ್ನಲ್ಲಿ ಏನೋ ಕೊಳ್ಳಬೇಕು ಅಂತ ಹೇಳಿ ಹೋದಾಗ ರಕ್ಷಾಬಂಧನ್ಗಾಗಿ ವಿಶೇಷ ಅಂತ ಹೇಳಿ ಹೆಣ್ಣು ಮಕ್ಕಳು ಬಳಸುವಂತಹ ಈ ಸೌಂದರ್ಯ ಸಾಮಗ್ರಿಗಳು ಏನಿವೆ ಅವೆಲ್ಲವನ್ನೂ ಕೂಡ ಒಂದರಲ್ಲೇ ಹಾಕಿ ಅದನ್ನು ನಿಮ್ಮ ಪ್ರೀತಿಪಾತ್ರರಾದಂತಹ ಸಹೋದರಿಯರಿಗೆ ನೀಡುವಂಥದ್ದು, ಈಸಿಯಾಗಿ ಕೊಡಬಹುದು, ಅವರಿಗೆ ಖುಷಿಯಾಗತ್ತೆ ಅನ್ನುವಂಥದ್ದು ಆ ಒಂದು ಕಂಪನಿಯ ಒಂದು ಮಾರಾಟದ ಒಂದು ಟ್ಯಾಕ್ಟಿಕ್ಸ್ ಅಂತಲೇ ಏನೋ ಹೇಳಬಹುದು. ಈ ರೀತಿಯಾಗಿ ಇತ್ತು. ಹಾಗಾಗಿ ರಕ್ಷಾಬಂಧನ ಹಬ್ಬ ಅಂತ ಹೇಳಿದ್ರೆ ಉಡುಗೊರೆಗಳೇ ಇಲ್ಲಿ ಹೆಚ್ಚಾಗಿ ವಿಜೃಂಭಿಸುವಂಥದ್ದು. ಏನು ಉಡುಗೊರೆ ಕೊಡ್ಬೋದು ನಮ್ಮಣ್ಣ ಅಂತ ಹೇಳಿ ಕೂಡ ಕಾಯ್ತಾ ಇರ್ತಾರೆ. ಆದರೆ ಉಡುಗೊರೆ

ಉಡುಗೊರೆ ಅಂತ ಹೇಳಿದ್ರೆ ಬರೀ ವಸ್ತುವಿನ ಉಡುಗೊರೆ ಮಾತ್ರವೇ ಇಲ್ಲಿ ಮುಖ್ಯವಾಗತ್ತಾ? ಅದಕ್ಕೂ ಮೀರಿದ್ದು ಕೂಡ ಇದೆಯಾ? ಹೌದು, ಮೀರಿದ್ದು ಖಂಡಿತವಾಗಿಯೂ ಇದೆ. ಅದರ ಕುರಿತಾಗಿ ಒಂದಷ್ಟು ಮಾತು ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದ ಈ ಒಂದು ಭಾಗದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಓ ಮನಸ್ಸೇ ಚಿತ್ರದ ಹಾಡು ಈಗಷ್ಟೇ ನೀವು ಕೇಳಿದ್ದು. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಟಿಪ್ಪು ಹಾಗೆ ಸುಪ್ರಿಯ ರಾಮ್ ಅವರು ಧ್ವನಿಯಾಗಿದ್ದರು. ಉಡುಗೊರೆಗಳು, ಹೌದು, ಇದಿನ ರಕ್ಷಾಬಂಧನ. ಸಹೋದರಿಯರಿಗೆ ಸಹೋದರರು ಉಡುಗೊರೆಯನ್ನು ನೀಡುವಂಥದ್ದು. ಹಾಗೆ ಉಡುಗೊರೆ ಈ ದಿನಕ್ಕಷ್ಟೇ ಸೀಮಿತ ಅಲ್ಲ.

ಈ ದಿನವೂ ಕೂಡ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಉಡುಗೊರೆಗಳ ಒಂದು ಮಳೆ ಆಗ್ತಾನೆ ಇರುತ್ತೆ. ಅದರಲ್ಲೂ ಹಬ್ಬಗಳು ಬಂದ್ರಂತೂ ಕೇಳೋ ಹಾಗೆ ಇಲ್ಲ. ಹಾಗೆ ಯಾವುದಾದ್ರೂ ಒಂದು ಮದುವೆಗೆ ಹೋದರೆ ಉಡುಗೊರೆ ಕೊಡ್ತೀವಿ, ಯಾರ್ದಾದ್ರೂ ಒಂದು ಜನ್ಮದಿನ ಆಚರಣೆ ಆದರೆ ಉಡುಗೊರೆ ಕೊಡ್ತೀವಿ, ಜೊತೆಗೆ ಸಂತೋಷಕ್ಕಾಗಿ ಉಡುಗೊರೆಗಳನ್ನು ಹಂಚ್ತೀವಿ. ಈ ರೀತಿ ಉಡುಗೊರೆ ಅನ್ನುವಂಥದ್ದು ಪ್ರತಿನಿತ್ಯವೂ ಕೂಡ ಇರುವಂಥದ್ದು. ಯಾವುದಾದ್ರೂ ಉಡುಗೊರೆನ ಯಾರಿಗಾದರೂ ಕೊಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಾಗ ಮನಸ್ಸಲ್ಲೇ ಒಂದು ಬಡ್ಜೆಟ್ ನಿರ್ಧಾರ ಆಗಿರುತ್ತೆ, ಇಷ್ಟರೊಳಗಡೆನೇ ನಾವು ಕೊಡಬೇಕು ಅಂತ ಹೇಳಿ. ಹಾಗಾಗಿ ಬೆಲೆ ಹಾಗೆ ಗುಣಮಟ್ಟ ಎರಡೂ ಕೂಡ ಮಾನದಂಡಗಳು ಈ ಒಂದು ಉಡುಗೊರೆನ ಕೊಂಡ್ಕೊಳ್ಬೇಕಾದ್ರೆ. ಆದರೆ ಉಡುಗೊರೆಗಳ ವಿಷಯ ಅಂತ ಹೇಳಿ ಬಂದಾಗ ಅದಕ್ಕಿಂತಲೂ ಮೀರಿದ್ದು ಒಂದು ಇದೆ, ಅದೇನೇ ಭಾವನೆಗಳು. ಭಾವನೆಗಳ ತುಂಬ ಮುಖ್ಯ ಆಗುತ್ತೆ, ಬೆಲೆ ಖಂಡಿತವಾಗಿಯೂ ಆಗೋಲ್ಲ ಅಂತ ಹೇಳುವಂಥದ್ದು. ಯಾಕೆ ಭಾವನೆಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವೇನಾದರೂ ನಮಗೆ ಬೇಕು ಅಂತ ಹೇಳಿ ಖರೀದಿ ಮಾಡುವಾಗ ಹೌದು ಇದರಿಂದ ನನಗೇನು ಉಪಯೋಗ ಆಗುತ್ತೆ ಅಂತ ಹೇಳಿ ನಮಗೆ ಬೇಕೋ ಬೇಡವೋ ಅಂತ ಹೇಳಿ ಯೋಚನೆ ಮಾಡಿ ತಗೊಳ್ತೀವಿ. ಆದರೆ ಉಡುಗೊರೆ ಅಂತ ಹೇಳಿ ಬಂದಾಗ ನಾವದನ್ನು ಖರೀದಿ ಮಾಡೋದು ಬೇರೆಯವರಿಗಾಗಿ. ಹಾಗಾಗಿಯೇ ಬೇರೆಯವರಿಗೆ ಕೊಡೋವಾಗ ಹೌದು ಇದು ಅವ್ರಿಗೆ ಉಪಯೋಗ ಆಗುತ್ತೋ ಇಲ್ವೋ, ಇದನ್ನು ಕೊಟ್ಟರೆ ಅವರು ಹೇಗೆಲ್ಲ ಉಪಯೋಗಿಸ್ಬಹುದು, ಹಾಗೆ ಅವ್ರಿಗೆ ಇಷ್ಟ ಆಗುತ್ತಾ ಇದು ಅನ್ನೋದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡ್ತೀವಿ ಬೇರೆಯವರಿಗೆ ಉಡುಗೊರೆನ ಕೊಡಬೇಕು ಅಂತ ಹೇಳಿದಾಗ. ಅದರಲ್ಲೂ ತುಂಬ ಅತ್ಯಾಪ್ತರು ನಮ್ಮ ಜೊತೆಯಲ್ಲೇ ಇರೋವಂಥವರು ಅವರನ್ನು ಆ ಒಂದು ಉಡುಗೊರೆನ ಅವ್ರಿಗೆ ಕೊಟ್ಟು ಅವರ ಮುಖದಲ್ಲಿ ಆಗುವಂತಹ ಸಂತೋಷವನ್ನು ಗಮನಿಸಬೇಕು ಅಂತ ಹೇಳಿದಾಗ್ಲಂತೂ ಸ್ವಲ್ಪ ನಮ್ಮ ತಲೆಗೆ ಹೆಚ್ಚೇ ಕೆಲಸವನ್ನು ಕೊಟ್ಟು ನಾವು ಉಡುಗೊರೆಯ ಆಯ್ಕೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ವಸ್ತು ಅವರಿಗೆ ಇಷ್ಟನೂ ಆಗಬೇಕು, ಹಾಗೆಯೇ ನಮ್ಮ ಜೇಬಿಗೂ ಕೂಡ ಎಟುಕುವಂತಿರಬೇಕು. ಅಂದರೆ ನಾವು ಅಂದ್ಕೊಂಡಂತಹ ಬಡ್ಜೆಟ್ನಲ್ಲಿ ಕೂಡ ಆ ಉಡುಗೊರೆ ಸಿಕ್ಕೋ ಹಾಗೆ ಇರಬೇಕು. ಹಾಗಾಗಿ ಕೆಲವೊಂದು ಸಾರಿ ಅಂಗಡಿಗಳಲ್ಲಿ ವಸ್ತುಗಳನ್ನು ನೋಡಿದಾಗ ನಮ್ಮ ಪ್ರೀತಿಪಾತ್ರರಿಗೆ ಅದನ್ನು ಕೊಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗೋದು ಉಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಹಣ ಹೆಚ್ಚೋ ಭಾವನೆ ಹೆಚ್ಚೋ ಅನ್ನುವಂಥದ್ದು ಕೂಡ ಬಂದ್ಬಿಡತ್ತೆ ಕೆಲವೊಂದು ಸಾರಿ. ಆಗ ಮೇಲುಗೈ ಆಗೋದು ಯಾವಾಗಲೂ ಭಾವನೆಗೇನೆ. ಹೌದು, ಈ ಒಂದು ವಸ್ತು ಕೊಟ್ಟರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ, ಹಾಗಾಗಿ ಒಂಚೂರು ಹೆಚ್ಚಾದರೂ ಪರವಾಗಿಲ್ಲ ಇದನ್ನೇ ತೊಗೊಂಡ್ಬಿಡೋಣ ಅಂತ ಹೇಳಿ ನಮ್ಮ ಮನಸ್ಸು ಆ ಒಂದು ಉಡುಗೊರೆಯ ಕಡೆಗೇ ವಾಲತ್ತೆ. ಯಾಕಂತ ಹೇಳಿದ್ರೆ ಆ ಉಡುಗೊರೆಯನ್ನು ನಾವು ನೀಡ್ತಾ ಇರೋದು ನಮ್ಮ ಪ್ರೀತಿಪಾತ್ರರಿಗೆ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ನೀವು ಈಗಷ್ಟೇ ಹಾಡನ್ನು ಕೇಳಿದ್ರಿ. ಈ ಹಾಡು ಯಾವ ಚಿತ್ರದಿಂದ ಮೂಡಿ ಬಂತು ಅಂತ ಹೇಳಿದ್ರೆ ಉಡಾ ಚಿತ್ರದ ಹಾಡಾಗಿತ್ತು. ಭರಣಿಶ್ರೀಯವರು ಗೀತೆನ ಬರೆದು ರಾಗ ಸಂಯೋಜನೆಯನ್ನು ಮಾಡಿದರು. ಉಡುಗೊರೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ಉಡುಗೊರೆ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಕೊಡೋದು, ಹಾಗೆ ಬೇರೆಯವರು ನಮಗೆ ಕೊಡೋದು. ಆಯ್ಕೆ ನಮ್ಮದಾಗಿರೋದಿಲ್ಲ, ನಾವು ಬೇರೆಯವರಿಗಾಗಿ ಆಯ್ಕೆ ಮಾಡುವಂಥದ್ದು. ಹಾಗಾಗಿಯೇ ಉಡುಗೊರೆಯನ್ನು ಆರಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ನಮ್ಮನ್ನು ಕೆಲಕಾಲ ನಮ್ಮ ಆಂತರಿಕ ಪ್ರಪಂಚದಿಂದ ಬೇರೆಯವರ ಖಾಸಗಿ ಪ್ರಪಂಚಕ್ಕೆ ಕೊಂಡೊಯ್ದುಬಿಡುತ್ತಂತೆ. ನೋಡಿ ಹೇಗೆ ಅಂತ ಹೇಳಿದ್ರೆ, ನಾವು ಯೋಚನೆ ಮಾಡೋದೇನು, ಅವರ ಇಷ್ಟ ಏನು, ಅವರ ಅಗತ್ಯ ಏನು, ಅವರ ಅಭ್ಯಾಸ ಏನು, ಅವರ ವ್ಯಕ್ತಿತ್ವ ಏನು, ಈ ಎಲ್ಲ ವಿಷಯಗಳ ಕುರಿತಾಗಿ ದೊಡ್ಡ ಆಲೋಚನೆಯ ಪ್ರವಾಹ ನಮ್ಮ ಮನಸ್ಸಿನಲ್ಲಿ ಆಗ್ಬಿಡತ್ತೆ. ಹಾಗೇ ಈ ಒಂದು ಉಡುಗೊರೆನ ಕೊಟ್ಟಾಗ ಅವ್ರಿಗೆ ಸಂತೋಷ ಆಗಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಹಾಗಾಗಿಯೇ ಅವರ ಒಂದು ಖಾಸಗಿ ಪ್ರಪಂಚಕ್ಕೆ ನಾವು ಹೋಗ್ಬಿಡ್ತೀವಿ ಯೋಚನೆಯಲ್ಲಿ ಅಲ್ವಾ. ಇಷ್ಟೆಲ್ಲ ವಿಷಯಗಳು ಆದಮೇಲೆ ಕೊನೆಗೇನು ಮಾಡ್ತೀವಿ, ಹೌದು, ಅಂಗಡಿಯವನ ಜೊತೆ ಉಡುಗೊರೆ ಆಯ್ಕೆ ಆಗುತ್ತೆ. ಅಂಗಡಿಯವನ ಜೊತೆ ಸ್ವಲ್ಪ ಬೆಲೆಯ ವಿಷಯದಲ್ಲಿ ಹಗ್ಗ ಜಗ್ಗಾಟ ನಡೆಯುತ್ತೆ, ಕಡಿಮೆ ಕೊಡು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗಂತೂ ಬಿಡಿ, ಮಾಲ್ಗಳಲ್ಲಿ ಹಾಗೆ ಆನ್ಲೈನಲ್ಲಿ ಎಷ್ಟಿರುತ್ತೋ ಅಷ್ಟೇ ಬೆಲೆ ಕೊಡಬೇಕಾಗತ್ತೆ. ಆದರೆ ಮಾಮೂಲಿ ಅಂಗಡಿಗಳಿಗೆ ನಾವು ಹೋದಾಗ ಅಲ್ಲಿ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿ ಕೇಳೋದು ಉಂಟು ಅಲ್ವಾ. ಆ ರೀತಿ ನಾವು ಬೆಲೆಯನ್ನು ಕಡಿಮೆ ಮಾಡಿಸಿ ಉಡುಗೊರೆನ ತೊಗೊಳ್ತೀವಿ, ಪ್ಯಾಕು ಕೂಡ ಮಾಡಿಸ್ಕೊಳ್ತೀವಿ. ಉಡುಗೊರೆ ಅಂತ ಹೇಳಿದ್ರೆ ಹಾಗೆ ಕೊಡಲ್ಲ, ಅದು ಗಿಫ್ಟ್ ಪ್ಯಾಕ್ ಆಗಿರುತ್ತೆ. ಆದರೆ ಆ ಕೊಂಡ ದರಕ್ಕಿಂತ, ಕೊಂಡ ಉಡುಗೊರೆಯ ಸೌಂದರ್ಯಕ್ಕಿಂತ ಅಮೂಲ್ಯವಾದುದೊಂದು ಆ ಒಂದು ಪ್ಯಾಕ್ನಲ್ಲಿ, ಉಡುಗೊರೆಯ ಪ್ಯಾಕ್ನಲ್ಲಿ ಕೂತಿರುತ್ತೆ. ಅದೇನು ಗೊತ್ತಾ? ಆತ್ಮೀಯತೆ. ಹೌದು, ನಮ್ಮ ಪ್ರೀತಿ ಪಾತ್ರರಾದವರಿಗೆ ನಾವು ನೀಡುವಂತಹ ಉಡುಗೊರೆ ಆತ್ಮೀಯತೆಯ

0: ಪದಲ್ಲಿ ಆ ಒಂದು ಪ್ಯಾಕ್ನಲ್ಲಿ ಕೂತಿರುತ್ತೆ. ಇದರೊಂದಿಗೆ ಇಂದಿನ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದ ಈ ಒಂದು ಭಾಗ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಉಡುಗೊರೆಯ ಕುರಿತು ನಾವು ಮಾತನಾಡಿದ್ವಿ. ಈಗ 7:22 ಆಗಿದೆ. ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೆಲಸ ಸಂದನಿತರಲಿ ತೃಪ್ತಿ, ಕುಂದದುಬ್ಬದ ಮನಸ್ಸು ಬಂದುದೇನಿರಲಿ. ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದದುಬ್ಬದ ಮನಸ್ಸು ಬಂದುದೇನಿರಲಿ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ.

ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ. ಹೌದು, ಇದೇ ನಿಜವಾದ ಕರ್ಮಯೋಗ. ಕೆಲಸದಿಂದಲೇ, ಕೆಲಸ ಮಾತ್ರದಿಂದಲೇ ನಿಜವಾದ ನೆಮ್ಮದಿ. ಗೀತಾಚಾರ್ಯ ಇದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ನಿನ್ನ ಇನ್ನಿಂಥ ಸಂಕಷ್ಟದ ಸಮಯದಲ್ಲೂ ನಿತ್ಯಾನುಷ್ಠಾನಗಳನ್ನು ಬಿಡಬೇಡ. ಬೇಸರದ ವಿಷಾದದ ಗಳಿಗೆಗಳಲ್ಲೂ ನಾವು ಮಾಡಬೇಕಾದ್ದು ಇಷ್ಟೆ. ದುಗುಡವನ್ನ ಪಕ್ಕಕ್ಕೆ ಸರಿಸಿ, ಮೈ ಕೊಡವಿ ಮೇಲೆದ್ದು, ಸರಸರನೆ ಓಡಾಡಿ ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕು, ದುಮ್ಮಾನ ದೂರ. ಅಷ್ಟೇ ಅಲ್ಲ, ಹೊಸ ಉಲ್ಲಾಸ ಮೈತುಂಬ. ಓದು ಬರಹನೇ ತಿಳಿಯದ ಒಬ್ಬ ಅಮಾಯಕ ಆಟೋ ಅಜ್ಜ ಇತ್ತೀಚೆಗೆ ಸರಳವಾಗಿ ಒಂದು ಘನ ತತ್ವವನ್ನೇ ಹೇಳಿಬಿಟ್ರು. ಅವರಂದ್ರು, ದುಡಿಯೋನಿಗೆ ದುಃಖ ಇಲ್ಲ, ಸೋಮಾರಿಗೆ ಸುಖ ಇಲ್ಲ. ಈತನ ಮುಗ್ಧ ಮಾತುಗೋ ಗೀತಾ ವಾಕ್ಯಗಳಿಗೋ ಹೆಚ್ಚಿನ ವ್ಯತ್ಯಾಸ ಇಲ್ಲ. ನಾವು ಕೆಲಸ ಮಾಡ್ತಾ ಇರಬೇಕು, ಜತೆ ಜತೆಗೆ ಚಿತ್ತವನ್ನ ಒಂದು ಸಮತೋಲನದಲ್ಲಿ ಕಾಪಾಡಿಕೊಳ್ಬೇಕು. ಇದು ಮತ್ತೆ ಗೀತೆಯ ಸ್ಥಿತಪ್ರಜ್ಞನದೇ ಲಕ್ಷಣ. ದುಃಖೇಷು ಅನುದ್ವಿಗ್ನ ಮನಃ, ಸುಖೇಷು ವಿಗತ ಸ್ಪೃಹಃ. ಪ್ರಾಜ್ಞನಾದವನಿಗೆ ಸುಖ ದುಃಖಗಳು ಒಂದೇ, ಶೀತೋಷ್ಣಗಳು ಒಂದೇ, ಜತೆಗೆ ಹಗಲು ರಾತ್ರಿ

ಆ ಬ್ರಹ್ಮ ವಸ್ತುವಿನಲ್ಲಿ ನೆಟ್ಟಿರಬೇಕಂತೆ. ಅಂದ್ರೆ ನಿತ್ಯದ ಬದುಕು ಮತ್ತು ನಂತರದ ಗುರಿ ಎರಡೂ ಸಾತ್ವಿಕವಾಗಿರಲಿ ಅನ್ನುವಂಥ ಪರಮತತ್ವ ಇದು. ಈ ರೀತಿಯ ಉದಾತ್ತ ಜೀವನ ಮತ್ತು ಉದಾತ್ತ ಧ್ಯೇಯ ಉಳ್ಳ ಮನುಷ್ಯ ಪುಣ್ಯಶಾಲಿ ಅಲ್ಲದೆ ಇನ್ನೇನು?

0: ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.
1: ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.

0: ಸಿದ್ಧನಿರು ಸಕಲಕಂ. ಎಂಥ ಸೊಗಸಾದ ಸಂದೇಶ! ಹೀಗೆ ನಾವು ಮಾಡಿಬಿಟ್ರೆ ದುಃಖನಾದರೂ ಎಲ್ಲಿದೆ, ನಿರಾಶೆ ಎಲ್ಲಿದೆ? ಆದರೆ ಹೀಗೆ ಮಾಡೋದಷ್ಟು ಸುಲಭವೇ? ತಾಪತ್ರಯಗಳಲ್ಲಿ ಬೆಂದು ಬಸವಳಿದು ಹೋಗೋ ಈ ಜೀವ ಅನಾಯಾಸವಾಗಿ ಅವುಗಳನ್ನು ಎದುರಿಸಿಬಿಡೋಷ್ಟು ಸಮರ್ಥವಾಗಿದೆಯೇ? ನಾವು ಕೊರಗೋದೇ ಹೆಚ್ಚು, ಕರ್ಬೋದೇ ಹೆಚ್ಚು. ನನಗೆ ಯಾಕೆ ಇಂಥ ಕಷ್ಟ ಬಂತು? ಪಕ್ಕದ ಮನೆಯವನು ಅಷ್ಟು ಚೆನ್ನಾಗಿದ್ದಾನಲ್ಲ, ನಾನು ಯಾರಿಗೇನು ಮಾಡಿದ್ದೆ? ನನಗೆ ಮಾತ್ರ ಯಾಕಿಂಥ ಅನ್ಯಾಯ? ಇಂಥದೇ ಮಾತು, ಇಂಥದೇ ಯೋಚನೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ವಿ ನೆವರ್ ಆಕ್ಸೆಪ್ಟ್. ಬಂದಂಥ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಬಂತು, ಹೇಗೆ ಬಂತು ಅಂತಾನೇ ಪದೇ ಪದೇ ತಲೆ ಚಚ್ಕೋತಾನೆ ಇರ್ತೀವಿ. ಎಲ್ಲಿವರೆಗೆ ನಾವು ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ತೊಳಲಾಟ ಬೇಗುದಿ ತಪ್ಪಿದ್ದೇ ಅಲ್ಲ. ಜಾಣ ಆದವನು ಮೊದಲು ತನಗೆ ಬಂದ ಸಮಸ್ಯೆನ ಒಪ್ಕೊಳ್ತಾನೆ, ಒಪ್ಪಿ ಪಕ್ಕಕ್ಕೆ ಇಟ್ಕೊಳ್ತಾನೆ. ಇಟ್ಕೊಳ್ಳೇಬೇಕಲ್ಲ, ಯಾಕಂದ್ರೆ ಅದು ಬಂದಾಗಿದೆ. ಆಮೇಲೆ ಆ ವಿವೇಕಿ ಅದರ ನಿವಾರಣೆಗೆ ಉಪಾಯ ಕಂಡುಕೊಳ್ತಾನೆ, ಸುಖಿ ಆಗ್ತಾನೆ. ಒಂದು ವೇಳೆ ನಿವಾರಣೆ ಸಾಧ್ಯವೇ ಇಲ್ವೇ, ಅನುಭವಿಸ್ಲೇಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್, ಅಷ್ಟೇ, ಬೇರೆ ದಾರಿನೇ ಇಲ್ಲ ನಮಗೆ. ಇಲ್ಲಿ DVG ಅದೇ ಹೇಳೋದು, ಗಟ್ಟಿ ಗುಂಡ್ಗೆ ಮಾಡ್ಕೊಂಡು ಬಿಡಿ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಇದ್ಯಾವುದ್ರಿಂದಲೂ ನಮಗೇನು ಬಾಧೆ ಇಲ್ಲ. ಒಂದು ಮಾತಂತೂ ಸತ್ಯ ತಾನೇ, ಅದ್ಭುತಗಳು ಇಲ್ಲಿ ಅಸಾಧ್ಯವಲ್ಲ. ದಿನ ಬೆಳಗಾದ್ರೆ ಎಂಥೆಂಥ ಅದ್ಭುತ ನೋಡ್ತೀವಿ. ಹಾಗೆ ನಡೆದೇ ತೀರತಕ್ಕಂಥ ಘಟನೆಗಳಿಗೆ ನಿರ್ಬಂಧ ವಿಧಿಸೋ ಯೋಗ್ಯತೆಯೂ ನಮಗಿಲ್ಲ. ಆದ್ರಿಂದ ಜಸ್ಟ್ ಆಕ್ಸೆಪ್ಟ್ ಥಿಂಗ್ಸ್ ಅಂದ್ರೆ ಸಿದ್ಧ ನೀರು ಸಕಲಕಂ.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್.

0: ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್. ನಾನು ವಿವಿಧ ಭಾರತಿ ಸದಾ ಕೇಳ್ತಾ ಇರ್ತೀನಿ. ಇಂಪಾದ ಹಾಡುಗಳಿಗಾಗಿ ನೀವು ಕೇಳ್ತಾ ಇರಿ ವಿವಿಧ ಭಾರತಿ 102.1.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಮಧುರವಾದಂತಹ ವಿವಿಧ ಭಾರತಿಯನ್ನ ಆಲಿಸ್ತಾ ಇದ್ದೀವಿ. ಸಮಯ 7:35 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಫ್ಕಟ್ ಮಿರ್ಜಿಯೋವೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31 ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು ಭಾರತ 2017 ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕ

0: ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆ ಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10,00,000 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಲಕ್ಷ ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್

ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ 5ನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ 5ನೇ ಒಲಾವ್ ಅವರ ನಿಧನದ ಬಳಿಕ 1991 ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸಮಯ ಆಗಿದೆ 7:46:08. ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಚಿತ್ರಗೀತೆಗಳು.

ಪ್ರತಿ ಊರಿಲಿ ಪ್ರಪಂಚ ಪೂರಾ ಪುರ್ರ ಪುರ್ರ ಪುರ್ರ ಪುರ್ರ

ಚಿತ್ರಗೀತೆಗಳೊಂದಿಗೆ ಇಂದಿನ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಸಮಯ ಸರಿಯಾಗಿ 8:08 ಸೆಕೆಂಡುಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಂತೆಯೇ ನಡೆದಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟಿರುವ ಹಾಗೂ ಮರು ಸಮೀಕ್ಷೆಯಲ್ಲಿ ನೋಂದಣಿಯಾಗಿರುವ ಅರ್ಹ ಮಾಜಿ ದೇವದಾಸಿ ಮಹಿಳೆಯರಿಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಮತ್ತು ಯೋಜನೆಗಳ ಪ್ರಯೋಜನ ಸಮರ್ಪಕವಾಗಿ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಸು ವಿಮಾ ಪರಿಹಾರ ಮೊತ್ತದಲ್ಲಿ ಮತ್ತೊಂದು ರಾಸುವನ್ನೇ ಖರೀದಿಸಲು ಹಾಲು ಒಕ್ಕೂಟಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚಿಮೂಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನಾ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ.

ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ. ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ, ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ

8:30 ಟ್ಯೂನ್ ಮಾಡಿದರೆ ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ. ಶುಕ್ರವಾರದ ವಿಶೇಷ ಯುವ ಧ್ವನಿ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಏನು ಇಂದಿನ ಯುವ ಧ್ವನಿಯ ವಿಶೇಷ? ಯುವಜನತೆಯ ಕುರಿತಾಗಿ ಯಾವ ಒಂದು ವಿಷಯದ ಪ್ರಸ್ತಾಪ ಈ ದಿನ ಆಗತ್ತೆ?

ಹೌದು, ಮದುವೆ ಮದುವೆ ಮದುವೆ, ಹೆಣ್ಣಿಗೂ ಗಂಡಿಗೂ ಮದುವೆ. ಮದುವೆ ಅಂದರೆ ಏನರ್ಥ? ಎರಡು ಕುಟುಂಬಗಳನ್ನು ಬೆಸೆಯುವಂಥದ್ದು, ಎರಡು ಮನಸ್ಸುಗಳನ್ನು ಬೆಸೆದು ಜೀವನದ ಹೊಸ ಪಯಣವನ್ನು ಆರಂಭಿಸುವಂತಹ ಸುಂದರವಾದಂತಹ ಸಂದರ್ಭ ಅಂತ ಹೇಳಿದ್ರೆ ಮದುವೆ ಅಲ್ವಾ. ಹೇಗಾದರೂ ಅದು ಮದುವೆನೇ ಅಂತ ಹೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮದುವೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು, ಹಾಗೆ ಪ್ರಮುಖವಾದಂತಹ ಘಳಿಗೆ ಅಂತ ಹೇಳಿದ್ರೆ ತಾಳಿ ಕಟ್ಟುವಂತಹ ಸಂದರ್ಭ ಅನ್ನುವಂಥದ್ದು ಅಲ್ವಾ. ತಾಳಿ ಒಂದು ಕಟ್ಬಿಟ್ರೆ ಮದುವೆ ಆಯಿತು ಅಂತಲೇ ಲೆಕ್ಕ ಅಂತ ಹೇಳಿ. ಆದರೆ ಅದೊಂದು ಘಳಿಗೆಗಾಗಿ ಎಷ್ಟೆಲ್ಲ ತಯಾರಿಗಳು ನಡೆಯುತ್ತೆ, ಯಾವುದೆಲ್ಲ ರೀತಿಯಾಗತ್ತೆ ಅಲ್ವಾ. ಈಗೀಗ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಕೇವಲ ಒಂದು ಆಚರಣೆಯಾಗಿ, ಒಂದು ನಮ್ಮ ಸಾಂಪ್ರದಾಯಿಕ ಆಚರಣೆಯಾಗಷ್ಟೇ ಉಳಿದಿಲ್ಲ. ಅದು ಮದುವೆಯ ಸಂಭ್ರಮ ಏನಿದೆ ಅದು ಆಡಂಬರ ಪ್ರದರ್ಶನ, ಹಾಗೆ ಅನಗತ್ಯ ಖರ್ಚಿನ ಸ್ಪರ್ಧೆಯಾಗಿ ಆಗೋಗ್ಬಿಟ್ಟಿದೆ. ಈ ವಿಷಯದ ಕುರಿತಾಗೇನೆ ನಾವು ಮಾತನಾಡ್ತಾ ಗೀತೆಗಳನ್ನು ಕೇಳ್ತಾ ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸಾಗೋಣ. ಹೇಗೆ ಯುವ ಜನತೆ ಈ ಒಂದು ಆಡಂಬರದ ಮದುವೆಯ ಹಿಂದೆ ಹೋಗ್ತಾ ಇದೆ, ಇದರಿಂದ ಏನೆಲ್ಲ ಪರಿಣಾಮಗಳು ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಆಗ್ತಾ ಇದೆ, ಅದರ ಕುರಿತಾಗಿ ಒಂದಷ್ಟು ಮಾತನಾಡೋಣ. ಮತ್ತೊಮ್ಮೆ

ಆತ್ಮೀಯ ಕೇಳುಗರೆಲ್ಲರಿಗೂ ಯುವಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಯುವ ಜನರಿಗಾಗಿ ಇರುವಂತಹ ಒಂದು ಚಂದದ ಕಾರ್ಯಕ್ರಮ ಯುವಧ್ವನಿ.

ಗುರುಬ್ರಹ್ಮ ಚಿತ್ರದ ಹಾಡು ಕೆಜೆ ಯೇಸುದಾಸ್ ಅವರು ಮನು ಮತ್ತು ಚಿತ್ರ ಅವರು ಹಾಡಿದ್ರು. ಹಂಸಲೇಖಾ ಅವರು ಗೀತೆನ ಬರೆದು ರಾಗ ಸಂಯೋಜನೆಯನ್ನ ಮಾಡಿದ್ರು. ಹೌದು, ಹೆಣ್ಣಿಗೂ ಗಂಡಿಗೂ ಮದುವೆ ನಡೀತಾ ಇದೆ. ಆದರೆ ಆ ಮದುವೆ ಆಡಂಬರದ ಮದುವೆಗಳಾಗಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಕೇವಲ ಒಂದು ಹೆಣ್ಣಿನ

ಗಂಡಿನ ಹಾಗೆ ಎರಡು ಕುಟುಂಬಗಳ ಮಿಲನ ಮಾತ್ರವಾಗಿ ಉಳಿದಿಲ್ಲ, ಅದೊಂದು ಪ್ರದರ್ಶನ ಅಂತ ಹೇಳಿ ಆಗ್ಬಿಟ್ಟಿದೆ. ಹಾಗೇನೆ ಸಂಭ್ರಮದ ಬದಲಾಗಿ ಒಂದು ದೊಡ್ಡ ಉತ್ಸವದ ಹಾಗೆ ನಡೆಯುವಂಥದ್ದು ಮದುವೆ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಮದುವೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಆಗ್ತಾ ಇತ್ತಂತೆ. ಹೌದು, ನಾವು ಹುಟ್ಟಿ ಬೆಳೆದಂತಹ ಜಾಗ ಇಲ್ಲಿ ನನ್ನ ಮಕ್ಕಳ ಮದುವೆ ಆಗಬೇಕು ಅನ್ನುವಂಥದ್ದು. ಹಾಗೆ ಆ ಒಂದು ಮನೆಯ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನದಿಂದ ಮನೆಗಳಲ್ಲೇ ಮದುವೆ ನಡೀತಿತ್ತು, ಮನೆಯ ಅಂಗಳದಲ್ಲಿ ಮದುವೆ ನಡೀತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿರೋ ಹೊಸ ಟ್ರೆಂಡ್ ಏನು ಅಂತ ಹೇಳಿದ್ರೆ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಹೇಳಿ, ಅಂದರೆ ಸಾಂಪ್ರದಾಯಿಕವಾಗಿ ಈ ಕಲ್ಯಾಣ ಮಂಟಪಗಳಿರ್ತಾವಲ್ಲ ಅಲ್ಲಿಯ ಬದಲು, ಸಾಮಾನ್ಯವಾಗಿ ಮದುವೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಅಥವಾ ಅವರದೇ ಊರುಗಳಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ನಡೆಯುವಂಥದ್ದು, ಎಲ್ಲ ಬಂಧು ಮಿತ್ರರು ಅಲ್ಲಿಗೆ ಆಗಮಿಸುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾಗಿರುವಂತಹ ಟ್ರೆಂಡ್ ಏನು ಅಂತ ಹೇಳಿದ್ರೆ ಅರಮನೆಗಳು, ರೆಸಾರ್ಟ್ಗಳು ಅಥವಾ ಸಮುದ್ರ ತೀರಗಳಲ್ಲಿ ಮದುವೆಯಾಗುವಂತಹ ಟ್ರೆಂಡ್ ಹೆಚ್ಚಾಗಿರುವಂಥದ್ದು. ಅಂದರೆ ಮನೆಯ ಹಾಗೆ ನಮ್ಮ ಊರಿನ ಹೊರತಾಗಿ ದೂರದ ಪ್ರವಾಸಿ ತಾಣಗಳಲ್ಲಿ, ದೂರದ ಊರುಗಳಲ್ಲಿ ಮದುವೆ ಮಾಡ್ಕೊಳ್ತಾ ಇರೋದು. ಅದು ಕೂಡ ಅವರು ಆರಿಸ್ಕೊಳ್ತಾ ಇರೋದು ಏನು, ದುಬಾರಿ ಹೋಟೆಲ್ಗಳು, ರೆಸಾರ್ಟ್ಗಳು, ಹಾಗೆ ಅರಮನೆಗಳು. ಸುಮಾರು ಸೆಲೆಬ್ರಿಟಿಗಳು ನಾವು ಈ ರಾಜಸ್ಥಾನದ ಅರಮನೆಗಳಲ್ಲಿ ಮದುವೆ ಆಗೋದನ್ನು ಕೂಡ ಕಂಡಿದ್ದೀವಿ. ಹಾಗೆ ಇತ್ತೀಚಿನ ಯುವ ಜನತೆ, ಅದರಲ್ಲೂ ಜೆನ್ಸಿ ಅಂತ ನಾವೇನು ಹೇಳ್ತೀವಿ, ಅಪ್ಪ ನನ್ನ ಮದುವೆ ಅಂತೂ ಗ್ರ್ಯಾಂಡ್ ಆಗಿರಬೇಕು, ನನ್ನ ಪ್ಯಾಲೇಸಲ್ಲೇ ಆಗಬೇಕು ಅನ್ನುವಂಥದ್ದು ಮಾತಾಡೋದನ್ನು ಕೂಡ ನಾವು ಕೇಳ್ತಾ ಇರ್ತೀವಿ. ಹಾಗೆಯೇ ಮತ್ತಷ್ಟು ವಿಷಯಗಳು ಈ ಆಡಂಬರದ, ಇತ್ತೀಚಿನ ಆಡಂಬರದ ಮದುವೆಗಳ ಕುರಿತಾಗಿ ಇದೆ. ಇದು ಯಾವುದೆಲ್ಲ ರೀತಿ ಆರ್ಥಿಕ ಹೊರೆಯನ್ನು ತರುತ್ತೆ ಯುವಜನತೆ ಮೇಲೆ, ಅದರ ಕುರಿತಾಗಿಯೂ ಕೂಡ ಮಾತಾಡೋಣ, ಚರ್ಚೆ ಮಾಡೋಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಈ ದುಬಾರಿ ವೆಚ್ಚದ ಆಡಂಬರದ ಮದುವೆಗಳು ಹೇಗಿರುತ್ತೆ, ನಿಮ್ಮಲ್ಲೂ ಕೂಡ ಆಗಿದೆಯಾ, ನೀವು ಕೂಡ ಏನಾದರೂ ಅದರಿಂದ ಆರ್ಥಿಕ ಹೊರೆಯನ್ನು ಅನುಭವಿಸಿದ್ದೀರಾ, ಅದನ್ನು ನೀವು ನಮ್ಮ ಜೊತೆ ಹಂಚ್ಕೋಬಹುದು. 9483091029 ಹಾಗೆಯೇ ಮದುವೆಗೆ ವಯಸ್ಸಿಗೆ ಬಂದಿರುವಂತಹ ಮಕ್ಕಳು ನಿಮಗೂ ಕೂಡ ಇದ್ದರೆ ಅವರ ಮನಸ್ಥಿತಿ ಹೇಗಿದೆ, ಯಾವ ರೀತಿಯ ಮದುವೆಯನ್ನು ಅವ್ರು ಮಾಡ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತಾರೆ, ಕೇಳ್ತಾ ಇರುವಂತಹ ಯುವ ಜನತೆ ಮದುವೆಯ ಹೊಸ್ತಿಲಲ್ಲಿ ಇದ್ದರೆ ಅವರು ಕೂಡ ನಮ್ಮ ಜೊತೆ ಈ ಒಂದು ವಿಚಾರವನ್ನು ಹಂಚ್ಕೋಬಹುದು. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029.

ಯಶವತ್ತವರ ಧ್ವನಿಯಲ್ಲಿ ಅರಿಶಿನ ಕುಂಕುಮ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿ ಮನೋಹರ್ ಅವರು ಗೀತೆನ ಬರೆದಿದ್ರು, ರಾಗ ಸಂಯೋಜನೆಯನ್ನ ಕೂಡ ಅವರೇ ಮಾಡಿದ್ರು, ಸಿ ಯಶವತ್ ಅವರು ಗೀತೆನ ಹಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಈ ಆಡಂಬರದ ಮದುವೆಯ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಹೇಗೆಲ್ಲ ಅದು ಪರಿಣಾಮವನ್ನು ಬೀರುತ್ತೆ ಆರ್ಥಿಕತೆ ಮೇಲೆ ಅನ್ನುವಂಥದ್ದು ಈ ಹೊತ್ತಿನ ಯುವಧ್ವನಿ ಕಾರ್ಯಕ್ರಮದ ವಿಚಾರ. ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗಲ್ಲಿ ಹೆಚ್ಚೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಇಂದಿನ ಯುವಜನತೆ. ಅದರ ಜೊತೆಗೇ ಮದುವೆ, ಹೌದು, ತಾಳಿ ಕಟ್ಟುವ ಗಳಿಗೆ ತುಂಬಾ ಮುಖ್ಯ, ಆದರೂ ಕೂಡ ಅದರ ಹೊರತಾಗಿ ನಡೆಯುವಂತಹ ಇತರೆ ಕಾರ್ಯಕ್ರಮಗಳು, ಅರಿಶಿನ ಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ, ಸಂಗೀತ ಶಾಸ್ತ್ರ ಅಂತ ಹೇಳಿ ಹೇಳ್ತಾರೆ, ಮೆಹಂದಿ ಕಾರ್ಯಕ್ರಮ ಅಂತ ಹೇಳಿ ಹೇಳ್ತಾರೆ, ಎಲ್ಲವನ್ನು ಕೂಡ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿಯೊಂದಕ್ಕೂ ಪ್ರತಿಯೊಂದು ಹಾಲ್ ಅಂತ ಹೇಳಿ ಬುಕ್ ಮಾಡಿಕೊಂಡು ಸ್ನೇಹಿತರನ್ನೆಲ್ಲ ಆಹ್ವಾನ ಮಾಡಿಕೊಂಡು ಅದಕ್ಕಾಗಿ ಈ ಡೆಕೋರೇಷನ್ಗಳು ಮಾಡೋದಿರಬಹುದು, ಊಟ ತಿಂಡಿ ವ್ಯವಸ್ಥೆ ಇರಬಹುದು, ಹಾಗೆಯೇ ಒಂದು ಸಂಗೀತದ ಒಂದು ಕಾರ್ಯಕ್ರಮ ಇರಬಹುದು, ಎಲ್ಲವೂ ಕೂಡ ವಿಜೃಂಭಣೆಯಿಂದ ಅತಿ ಆಡಂಬರವಾಗಿ ನಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಆಗಿದೆ. ಹಾಗೆಯೇ ಅದರ ಜೊತೆಗೆ ತುಂಬಾ ಮುಖ್ಯ ಅಂತ ಹೇಳಿದ್ರೆ ಮದುವೆಗೆ ಮುಂಚೆನೇ ಈ ಸುಂದರವಾದಂತಹ ತಾಣಗಳಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ ಹೇಳಿ ಮಾಡಿಸೋದು. ಇವೆಲ್ಲ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕಡ್ಡಾಯ, ಹೌದು, ಮದುವೆ ಅಂತ ಹೇಳಿದ್ಮೇಲೆ ಇವೆಲ್ಲ ಇರಲೇಬೇಕು. ಸಂಗೀತ ಶಾಸ್ತ್ರ ಇರಬೇಕು, ಅರಿಶಿನ ಶಾಸ್ತ್ರ ಇರಬೇಕು, ಹಾಗೆ ಈ ಹಲ್ದಿ ಅಂತ ಹೇಳಿ ಹೇಳ್ತಾರೆ ಅರಿಶಿನದ ಶಾಸ್ತ್ರಕ್ಕೆ, ಹಾಗೆ ಮೆಹಂದಿ ಶಾಸ್ತ್ರ ಇರಬೇಕು, ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಇರಲೇಬೇಕು. ಅದು ಕೂಡ ಒಳ್ಳೊಳ್ಳೆಯ ಈ ಒಂದು ಪ್ರವಾಸಿ ತಾಣಗಳಲ್ಲಿ, ಸುಂದರವಾದ ಸ್ಥಳಗಳಲ್ಲಿ, ಕೆಲವರಂತೂ ವಿದೇಶಗಳಿಗೂ ಕೂಡ ಹೋಗೋದು ಉಂಟು ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳಿಗಾಗಿ. ಹಾಗೆಯೇ ಎಲ್ಲರಿಗಿಂತ ವಿಭಿನ್ನವಾಗಿ ನಮ್ಮ ವೆಡ್ಡಿಂಗ್ ಫೋಟೋಶೂಟ್ ಇರಬೇಕು ಅನ್ನುವಂಥದ್ದು ಕೂಡ ಅವರಲ್ಲಿ ಒಂದು ಆ ಮನೋಭಾವ ಹೆಚ್ಚಾಗಿ ಕಾಣ್ತಾ ಇದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿತ್ತು, ಒಂದು ಜೋಡಿ ಮದುವೆಯ ಹೊಸ್ತಿಲಲ್ಲಿ ನಿಂತಿರುವಂತಹ ಒಂದು ಜೋಡಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಕೊಳ್ತು. ಹೇಗೆ ಅಂತ ಹೇಳಿದ್ರೆ ನೀರಿನಲ್ಲಿ ತೇಲ್ತಾ ಇರುವಂತಹ ಹೆಣಗಳ ರೀತಿಯಲ್ಲಿ ಅವರಿಬ್ಬರು ಮಲ್ಕೊಂಡು ಫೋಟೋನ ತೆಗೆಸ್ಕೊಂಡಿದ್ರು. ಅದು ಅವರು ಮಾಡಿದಂತಹ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ನ ಒಂದು ವಿಶೇಷವಾದಂತಹ ಒಂದು ಪೋಸ್ ಅಂತೆ. ನೋಡಿ ಏನೇನೆಲ್ಲ ಬಂತಪ್ಪ, ಬಾಳಿ ಬದುಕಬೇಕಾದವರು ಹೆಣಗಳ ರೀತಿಯಲ್ಲಿ ತೇಲ್ತಾ ಫೋಟೋವನ್ನು ತೆಗೆಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಕೂಡ ಹಲವಾರು ಟೀಕೆಗಳು ಆ ಒಂದು ಪೋಸ್ಟ್ಗೆ ಬಂದಿತ್ತು. ಇರಲಿ, ಅದೇನೇ ಆಗಲಿ, ಒಟ್ಟಿನಲ್ಲಿ ಎಲ್ಲರಿಗಿಂತ ನಾವು ವಿಭಿನ್ನವಾಗಿರಬೇಕು, ನಮ್ಮದೇ ಹೆಚ್ಚಾಗಿರಬೇಕು ಅನ್ನುವಂತಹ ಈ ಕಾಂಪಿಟಿಟಿವ್ ನೇಚರು ಮದುವೆಯ ವಿಷಯಕ್ಕೂ ಕೂಡ ಬಂದ್ಬಿಟ್ಟಿದೆ. ಹಾಗಾಗಿ ಆಡಂಬರದ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಾ ಇದೆ ಯುವಜನತೆಯಲ್ಲಿ ಅಂತ ಹೇಳಬಹುದು.

ಹೌದು, ಮದುವೆ ಮದುವೆ ಮದುವೆ, ಹೆಣ್ಣಿಗೂ ಗಂಡಿಗೂ ಮದುವೆ. ಈಗ ಆಗ್ತಾ ಇರುವಂತಹ ಆಡಂಬರದ ಮದುವೆ ಯಾವುದೆಲ್ಲ ರೀತಿಯಿಂದ ಪರಿಣಾಮವನ್ನು ಬೀರುತ್ತೆ ನೋಡೋಣ. ಸಾಮಾಜಿಕವಾಗಿ

ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾರಂತೆ. ನಮ್ಮ ಮದುವೆ ಹೀಗಾಯಿತು ಅಂದರೆ ಅವರ ಮದುವೆಯ ಕ್ಷಣದ ಒಂದು ಸಂತೋಷ ಏನಿದೆ ಅದೆಲ್ಲವನ್ನೂ ಕೂಡ ಎಲ್ಲರೊಂದಿಗೆ ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರಂತೆ. ಇದರಿಂದ ಅವ್ರ ಮದುವೆಗಿಂತ ನಮ್ಮ ಮದುವೆ ಚೆನ್ನಾಗಿರಬೇಕು, ಡೆಕೋರೇಷನ್ ಚೆನ್ನಾಗಿರಬೇಕು, ಹಾಗೆ ಆಚರಣೆ ವಿಭಿನ್ನವಾಗಿರಬೇಕು, ಫೋಟೋಗಳು ಕೂಡ ಹಬ್ಬ ಎಲ್ಲಿ ತೆಗೆಸಿದ್ರು ಇವರು ಅನ್ನೋ ಹಾಗೆ ಇರಬೇಕು, ಒಟ್ಟಿನಲ್ಲಿ ನಮ್ಮದೇ ಸ್ಪೆಷಲ್ ಆಗಿರಬೇಕು, ಯುನೀಕ್ ಆಗಿರಬೇಕು ಅನ್ನುವಂಥದ್ದು ಎಲ್ಲರ ಮನೋಭಾವ ಆಗಿದೆ. ಹಾಗಾಗಿ ಇದು ಒಂದು ರೀತಿ ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಪೈಪೋಟಿಯ ಹಾಗೆ ಆಗ್ಬಿಟ್ಟಿದೆಯಂತೆ. ಹಾಗಾಗಿ ಪೈಪೋಟಿ ಇದ್ದರೆ ಒತ್ತಡ ಇದ್ದೇ ಇರುತ್ತೆ, ಮಾನಸಿಕವಾಗಿ ಒತ್ತಡ ಕೂಡ ಹೆಚ್ಚಾಗತ್ತಂತೆ ಕುಟುಂಬಗಳ ಮೇಲೆ ಈ ರೀತಿಯ ಆಡಂಬರದ ಮದುವೆಗಳಿಂದ. ಹಾಗೆಯೇ ಸಾಂಪ್ರದಾಯಿಕವಾಗಿ ನೋಡೋದಾದರೆ ಮದುವೆ ಅನ್ನೋದು ಎರಡು ಮನಸ್ಸುಗಳ ಹಾಗೆ ಎರಡು ಕುಟುಂಬಗಳ ಮಿಲನ. ಆದರೆ ಇತ್ತೀಚಿನ ಮದುವೆಗಳಿದೆಯಲ್ಲ, ಇದು ಆ ಮೂಲ ಏನಿದೆ ಅಂದರೆ ಮದುವೆಯ ಅರ್ಥದ ಮೂಲ ಏನಿದೆ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಮಾಡ್ತಾ ಇದೆ. ಅಂದರೆ ಈ ಒಂದು ಮದುವೆ ಆಡಂಬರ, ಫೋಟೋಶೂಟು, ಹಾಗೆ ತಮ್ಮ ವೈಯಕ್ತಿಕವಾದಂತಹ ಒಂದು ಏನು ಸ್ಟೇಟಸ್ ಅಂತ ನಾವು ಏನು ಹೇಳ್ತೀವಿ ಅದರ ಒಂದು ಪ್ರದರ್ಶನಕ್ಕಷ್ಟೇ ಸೀಮಿತ ಆಗ್ತಾ ಇದೆ ಅನ್ನುವಂತಹ ಕಳವಳ ಕೂಡ ಹೆಚ್ಚಾಗ್ತಾ ಇದೆ.

ಮನ ಸುಸೇಚಿತದ ಈ ಒಂದು ಅಪರೂಪದ ಗೀತೆ ಕೇಳಿದ್ರಿ. ರವಿ ಅವರು ಈ ಗೀತೆಯನ್ನು ಹಾಡಿದರು. ಆರ್ ಎನ್ ಜೈ ಗೋಪಾಲ್ ಅವರು ಗೀತೆನ ಬರೆದಿದ್ರೆ ವಿಜಯ ಭಾಸ್ಕರ್ ಅವರು ರಾಗ ನಿರ್ದೇಶನವನ್ನು ಮಾಡಿದರು ಈ ಹಾಡಿಗೆ. ಇನ್ನು ಯಾವ ವರ್ಷ ಈ ಒಂದು ಚಿತ್ರ ಬಿಡುಗಡೆಯಾಗಿತ್ತು ಅಂತ ಹೇಳಿದ್ರೆ 1980

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಯುವ ಧ್ವನಿ, ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ ಆಗಿದೆ ಸರಿಯಾಗಿ 8:34:46. ಇಂದಿನ ಯುವ ಜನತೆ ಹಾಗೂ ಆಡಂಬರದ ಮದುವೆಗಳು ಈ ವಿಷಯವಾಗಿ ಮಾತನಾಡ್ತಾ ಇದ್ದೀವಿ ಇಂದಿನ ಯುವ ಧ್ವನಿ ಕಾರ್ಯಕ್ರಮದಲ್ಲಿ. ಹಾಗೆಯೇ ಕೇಳುಗರು ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ಹಾಗೆ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಿಂದೆಲ್ಲ ಸಂಭ್ರಮದಿಂದ ಊರಲ್ಲೇ ಮದುವೆ ಆಗ್ತಾ ಇತ್ತು, ಎಲ್ಲ ನೆಂಟರಿಷ್ಟರು ಸ್ನೇಹಿತರು ಭಾಗಿಯಾಗಿ ಮಾಡ್ತಾ ಇದ್ದಂತಹ ಮದುವೆ ಇಂದು ಆಡಂಬರ ಹಾಗೆಯೇ ಅಂತಸ್ತನ ಪ್ರದರ್ಶಿಸುವಂತಹ ಒಂದು ಕಾರ್ಯ ಆಗಿಬಿಟ್ಟಿದೆ. ಒಬ್ಬರನ್ನು ನೋಡಿ ಮತ್ತೊಬ್ಬರು ನಾವು ಹೆಚ್ಚು ಅಂತ ಹೇಳಿ ಅದ್ಧೂರಿಯಾಗಿ ಮಾಡುವಂಥದ್ದು. ಈ ಒಂದು ಕಾರಣದಿಂದ ಹಲವರಿಗೆ ಉದ್ಯೋಗ ಸೃಷ್ಟಿಯೇನೋ ಆಗಿದೆ, ಆದರೂ ಕೂಡ ಆರ್ಥಿಕ ಹೊರೆ ಆಗೋದು ಕೂಡ ನಿಜಾನೇ ಅಂತ ಹೇಳಿ ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಕೇಳುಗರಾದ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿ ಬೇಜಾರು ಮಾಡ್ಕೋತಾ ಇದ್ದಾರೆ. ಅಯ್ಯೋ, ನಮ್ಮ ಮದುವೆ ಟೈಮ್ನಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರಲಿಲ್ಲ, ಈಗ ಮಾಡ್ಕೊಳ್ಳೋರನ್ನ ನೋಡಿದ್ರೆ ನಾವು ಈ ರೀತಿ ಫೋಟೋ ತೆಗೆಸ್ಕೋಬೇಕಿತ್ತು ಅಂತ ಹೇಳಿ ಅನಿಸತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬರು ಸಂದೇಶ, ಸುಂದರ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಮಗಳು ಅಳಿಯ ಆಗಲಿ ಯಾರೇ ಆದ್ರೂ ನಮಗೆ ವಿಜೃಂಭಣೆಯಾಗಿ ಮದುವೆ ಮಾಡಿ ಅಂತ ಹೇಳಿ ಹೇಳಲಿಲ್ಲ, ಆದರೆ ಇರೋಳೊಬ್ಳು ಮಗಳು, ಹಾಗಾಗಿ ಲೈಫಲ್ಲಿ ಒಂದು ಸಾರಿ ನಡೆಯುತ್ತೆ, ಚೆನ್ನಾಗಿ ಮಾಡೋಣ ಅಂತ ಹೇಳಿ ನಾವೇನೇ ನಮ್ಮ ಸಂತೋಷಕ್ಕೆ ಮದುವೆನ ವಿಜೃಂಭಣೆಯಾಗಿ ಮಾಡಿಬಿಟ್ವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶ, ಅಥಣಿಯ ಚಂದ್ರಕಾಂತ್ ಅವರು, ಇವ್ರು ಹೇಳ್ತಾ ಇದ್ದಾರೆ ನೀವು ಹೇಳಿದ ಹಾಗೆಯೇ ಮದುವೆ ಖರ್ಚು ಅತಿಯಾದರೆ ಸಂತೋಷ ಖಂಡಿತವಾಗಿಯೂ ಕಡಿಮೆ ಆಗ್ಬಿಡತ್ತೆ, ಅನಾಹುತ ಆಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಮಾಡೋವಾಗೇನೋ ಮದುವೆ ಚೆನ್ನಾಗಿರುತ್ತೆ, ಆನಂತರ ಸಾಲದ ಹೊರೆ ಹೆಚ್ಚಾದಾಗ ಅದು ನಮಗೆ ದುಃಖವನ್ನು ತರುತ್ತೆ. ಮುಂಚೆಲ್ಲ ಈ ರೀತಿಯಾಗಿರಲಿಲ್ಲ, ಈಗ ಮದುವೆ ಅನ್ನೋದು ಒಂದು ರೀತಿ ಮಾರ್ಕೆಟ್ ಆಗಿಬಿಟ್ಟಿದೆ, ಪ್ರೀತಿಗಿಂತ ದುಡ್ಡಷ್ಟಕ್ಕೆ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ನೀವು ಕೂಡ ಈ ವಿಷಯದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ಈ ಆಡಂಬರದ ಮದುವೆಗಳು ಬೇಕಾ ಬೇಡ್ವಾ ಅನ್ನುವಂಥದ್ದು ನೋಡಿ, ಇವರು ಹೇಳಿದ್ರು ಒಂದು ಸಾರಿ ನಡೆಯೋದ್ರಿಂದ ಅದು ಚೆನ್ನಾಗಾಗಬೇಕು ಅನ್ನುವಂತಹ ಆಸೆ ನಮ್ಮಲ್ಲಿರುತ್ತೆ, ನಮ್ಮ ಶಕ್ತಿಯಾನುಸಾರ ಚೆನ್ನಾಗಿ ಮದುವೆನ ಮಾಡೋಣ ಅನ್ನುವಂಥದ್ದು ಕೂಡ ಉಂಟು. ಹಾಗಾಗಿ ನಿಮ್ಮ ಮಕ್ಕಳು ಅಥವಾ ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವ ಜನತೆ ಯಾವ ರೀತಿ ಮದುವೆ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಿ ಅದನ್ನು ನಮ್ಮ ಜೊತೆ ಹಂಚ್ಕೋಬಹುದು. 9483091092. ಹಾಗೆ ನೋಡಿ, ಆಡಂಬರದ ಮದುವೆ ಯುವಜನತೆಯಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಹೇಳಿದ್ವಿ. ಅದು ಒಂದು ವರ್ಗದ ಯುವಜನತೆ, ಆದರೆ ಮತ್ತೊಂದು ವರ್ಗದ ಯುವಜನತೆ ಇದೆ. ಅವರು ಹೇಳುವಂಥದ್ದೇನು ಗೊತ್ತಾ, ಅಯ್ಯೋ ಸುಮ್ಮನೆ ಏನಕ್ಕಪ್ಪ ಒಂದಿನದ ಮದುವೆಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕು, ಅದೇ ದುಡ್ಡನ್ನು ಇಟ್ಕೊಂಡ್ರೆ ನಾವೆಲ್ಲಾದರೂ ಒಳ್ಳೆ ಜಾಗಕ್ಕೆ ಮಧುಚಂದ್ರಕ್ಕೆ ಹೋಗಬಹುದಲ್ಲ, ಒಳ್ಳೆ ಪ್ರವಾಸಿ ತಾಣಗಳನ್ನು ನಾವು ನೋಡ್ಕೊಂಡು ಬರಬಹುದಲ್ಲ, ಒಳ್ಳೆಯ ಪ್ರವಾಸವನ್ನು ನಾವು ಮಾಡಬಹುದಲ್ವಾ, ಅಥವಾ ಅದೇ ಹಣವನ್ನು ನಮ್ಮ ಮುಂದಿನ ಜೀವನದ ಭವಿಷ್ಯಕ್ಕಾಗಿ ಬಳಸ್ಕೋಬಹುದಲ್ವಾ, ಅಂದರೆ ಮನೆ ತೊಗೊಳ್ಳೋದಿರಬಹುದು, ಒಂದು ಕಾರ್ ತೊಗೊಳ್ಳೋದಿರಬಹುದು, ಉನ್ನತ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಅಥವಾ ಪ್ರವಾಸ ಮಾಡೋದಕ್ಕೆ ಈ ಹಣವನ್ನು ಬಳಸ್ಕೋಬಹುದಲ್ವಾ, ಹಾಗಾಗಿ ನಾವು ಸಿಂಪಲ್ಲಾಗಿ ಮದುವೆ ಆಗೋಣ ಅನ್ನುವಂಥದ್ದು ಕೂಡ ಇದೆ ಮತ್ತೊಂದು ವರ್ಗದ ಯುವಜನತೆಯಲ್ಲಿ.

ತಾಯಿಗಿಂತ ದೇವರಿಲ್ಲ ಚಿತ್ರದ ಹಾಡು ಈಗ ನೀವು ಕೇಳಿದ್ದು. ವಸಂತ ಬಿ ವಸಂತ ಅವರು, ಎಸ್ ಜಾನಕಿ ಅವರು ಹಾಗೆ ಸಂಗಡಿಗರು ಈ ಗೀತೆನ ಹಾಡಿದರು. ಗೀತೆಗೆ ಸಾಹಿತ್ಯವನ್ನು ನೀಡಿದಂಥವರು ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ. ಇನ್ನು ಸಾಮಾಜಿಕವಾಗಿ ಈ ರೀತಿಯ ಆಡಂಬರದ ಮದುವೆಗಳು ಕುಟುಂಬದ ಮೇಲೆ ಒಂದು ರೀತಿ ಒತ್ತಡವನ್ನು ತಗೊಂಡು ಬಂದರೆ ಆರ್ಥಿಕವಾಗಿ ಅದು ಮಾಡುವಂತಹ ಪರಿಣಾಮಗಳು ಏನೇನು ಅಂತ ಹೇಳಿ ನಾವು ನೋಡೋಣ. ಮದುವೆಯ ಅದ್ದೂರಿ ವೆಚ್ಚವನ್ನು ಸರಿದೂಗಿಸ್ಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಅನೇಕ ಕುಟುಂಬಗಳು ವೈಯಕ್ತಿಕ ಸಾಲಗಳನ್ನು, ಅಂದರೆ ಈ ಪರ್ಸನಲ್ ಲೋನ್ ಅಂತ ಹೇಳಿ ತೊಗೊಂಡ್ಬಿಟ್ಟಿರುತ್ತೆ. ಮನೆಯನ್ನು ಹಾಗೆ ಚಿನ್ನವನ್ನು ಅಡವಿಟ್ಟು ಹಣವನ್ನು ಪಡೆದು ಅದ್ದೂರಿಯಾಗಿ ಮದುವೆಯನ್ನು ಮಾಡಿರ್ತಾರೆ. ಆ ನಂತರ, ಅಂದರೆ ಮದುವೆಯ ನಂತರ ಅವರ ಜೀವನದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಇದು ಕಾರಣ ಆಗ್ಬಿಡುತ್ತೆ. ಹಾಗೆಯೇ ಮದುವೆಗಾಗಿ ಅಂತಲೇ ಅದೆಷ್ಟೋ ವರ್ಷಗಳಿಂದ ಹಣವನ್ನು ಕೂಡಿಟ್ಟಿರ್ತಾರೆ ಪೋಷಕರು. ಅಷ್ಟು ವರ್ಷಗಳಿಂದ ಕೂಡಿಟ್ಟಂತಹ ಹಣ ಕೆಲವೇ ಗಂಟೆಗಳಲ್ಲಿ ಖರ್ಚಾಗಿ ಹೋಗ್ಬಿಡುತ್ತೆ ಸಂಭ್ರಮ ಅನ್ನೋ ಹೆಸರಲ್ಲಿ. ಹಾಗಾಗಿ ನವದಂಪತಿಗಳಿರಬಹುದು ಅಥವಾ

ಮಕ್ಕಳ ಪೋಷಕರಿಗೆ ಭವಿಷ್ಯದಲ್ಲಿ ಹಣದ ಒಂದು ಅಡಚಣೆ ಅಥವಾ ಮುಗ್ಗಟ್ಟು ಉಂಟಾಗಬಹುದು. ಯಾಕಂದರೆ ಅವರ ಜೀವಮಾನದ ಒಂದು ಉಳಿತಾಯವನ್ನೆಲ್ಲ ಈ ಮದುವೆಗಾಗಿ ಅವರು ಖರ್ಚು ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಆರ್ಥಿಕವಾದಂತಹ ಒಂದು ಹೊರೆ ಈ ಆಡಂಬರದ ಮದುವೆಗಳಿಂದ ಈ ನವದಂಪತಿಗಳಿಗೂ ಕೂಡ ಆಗುತ್ತೆ, ಹಾಗೆ ಅವರ ಪೋಷಕರಿಗೂ ಕೂಡ ಆಗುವಂಥದ್ದು.

ಮದುವೆಯ ಸಂಭ್ರಮವು ಅನ್ನುವಂತಹ ಗೀತೆ ಮೂಡಿಬಂತಲ್ಲ, ಇದು ವ್ಯಾಸರಾವ್ ಅವರು ಬರೆದಂತಹ ಗೀತೆಯಾಗಿತ್ತು. ಎನ್ ಗೋವರ್ಧನ್ ಅವರ ಸ್ವರ ಸಂಯೋಜನೆಯಲ್ಲಿ ಚಂದ್ರಿಕಾ ಗುರುರಾಜ್, ರಮೇಶ್ ಚಂದ್ರ ಹಾಗೂ ಸಂಗಡಿಗರು ಹಾಡಿದ್ರು. ಗೀತೆ ಮೂಡಿಬಂತು ಗಲಾಟೆ ಮದುವೆ ಚಿತ್ರದಿಂದ. ಇಂದಿನ ಯುವ ಜನತೆ ಹಾಗೆ ಆಡಂಬರದ ಮದುವೆ, ಈ ವಿಷಯವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಒಟ್ಟಲ್ಲಿ ಈ ಮದುವೆ ಅನ್ನೋದು ಇದೆಯಲ್ಲ, ನಮ್ಮ ದೇಶದ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ನೋಡೋದಾದರೆ, ಈ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಕೇವಲ ಸಾಂಪ್ರದಾಯಿಕ ಆಚರಣೆಯಾಗಿ ಉಳಿದಿಲ್ಲ, ಅದೊಂದು ಉದ್ಯಮವಾಗಿ ಬೆಳೆದ್ಬಿಟ್ಟಿದೆ. ವಿವಾಹ ಉದ್ಯಮ, ವೆಡ್ಡಿಂಗ್ ಇಂಡಸ್ಟ್ರಿ ಅಂತಲೇ ಹೇಳ್ತಾರೆ. ಗ್ರ್ಯಾಂಡ್ ವೆಡ್ಡಿಂಗ್ ಕಲ್ಪನೆ ಇದೆಯಲ್ಲ ಇತ್ತೀಚಿನ ಯುವಜನತೆಯ, ಈ ಒಂದು ಗ್ರ್ಯಾಂಡ್ ವೆಡ್ಡಿಂಗ್ ಕಲ್ಪನೆ ಅಂದರೆ ಅದ್ಧೂರಿ ಮೆರವಣಿಗೆ ಮದುವೆಯ ಕಲ್ಪನೆ ಇದೆಯಲ್ಲ, ಅದು ಇವೆಂಟ್ ಮ್ಯಾನೇಜ್ಮೆಂಟು, ಫೋಟೋಗ್ರಫಿ, ಕೇಟ್ರಿಂಗು, ಫ್ಯಾಷನ್ ಡಿಸೈನಿಂಗ್ ಮತ್ತು ಟೂರಿಸಮ್, ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟನ್ನು ಮಾಡ್ತಾ ಇದೆಯಂತೆ. ಜೊತೆಗೆ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳು ಕೂಡ ಲಭಿಸ್ತಾ ಇದೆಯಂತೆ ಈ ಗ್ರ್ಯಾಂಡ್ ವೆಡ್ಡಿಂಗ್ ಕಲ್ಪನೆಯಿಂದ. ನೋಡಿ, ಯಾವುದೇ ಒಂದು ವಿಷಯ ಅಂತ ಹೇಳಿ ತಗೊಂಡಾಗ ಅದರಲ್ಲಿ ಒಂದು ಧನಾತ್ಮಕ ಅಂಶವೂ ಕೂಡ ಇರುತ್ತೆ, ನಕಾರಾತ್ಮಕ ಅಂಶವೂ ಕೂಡ ಇರುತ್ತೆ. ಧನಾತ್ಮಕವಾಗಿ ನೋಡೋದಾದರೆ, ನಮ್ಮ ದೇಶದ ಆರ್ಥಿಕತೆಯನ್ನು ಉತ್ತೇಜಿಸುತ್ತಾ ಇದೆ, ಈ ಉತ್ತೇಜನವನ್ನು ಕೊಡ್ತಾ ಇದೆ ಈ ಗ್ರ್ಯಾಂಡ್ ವೆಡ್ಡಿಂಗ್ ಕಲ್ಪನೆ ಅಂದರೆ ಆಡಂಬರದ ಮದುವೆಗಳು. ಹಾಗೆಯೇ ಇನ್ನು ಪಾಪ ಈ ಪೋಷಕರು, ಹಾಗೆ ಈ ಯುವ ಜನತೆ, ಮದುವೆ ಮಾಡ್ಕೊಳ್ತಾ ಇರುವಂತಹ ಯುವ ಜನತೆ ಏನಿದೆ ಅವ್ರ ಮೇಲೆ ಪಾಪ ಅಂದರೆ ವ್ಯಕ್ತಿಗತವಾಗಿ ನಾವು ನೋಡಿದಾಗ ಅದು ಕುಟುಂಬದ ಮಟ್ಟದಲ್ಲಿ ದೊಡ್ಡ ಸಾಲದ ಹೊರೆಯನ್ನು ಮಾಡಿಬಿಡುತ್ತಂತೆ, ಹಾಗೆ ಮಾನಸಿಕ ಒತ್ತಡವನ್ನು ಕೂಡ ಉಂಟು ಮಾಡ್ತಾ ಇದೆಯಂತೆ. ಆದರೆ ಆ ಒಂದು ಸಂತೋಷದ ವಿಷಯ ಏನು ಇಂದಿನ ಯುವಜನತೆಯಲ್ಲಿ ನಾವು ಕಾಣುವಂಥದ್ದು ಅಂತ ಹೇಳಿದ್ರೆ, ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ನೋಡುವಂಥದ್ದು ನಮ್ಮ ಇಂದಿನ ಯುವ ಪೀಳಿಗೆ. ಹಾಗಾಗಿ ನಮಗೆ ಚೆನ್ನಾಗಿ ಮದುವೆ ಮಾಡ್ಕೋಬೇಕು, ಆಡಂಬರದಿಂದ ಗ್ರ್ಯಾಂಡಾಗಿ ಮಾಡ್ಕೋಬೇಕು ಅನ್ನುವಂಥದ್ದು ಇದ್ದರೂ ಕೂಡ ಅವರು ನೆಮ್ಮದಿಯ ಭವಿಷ್ಯಕ್ಕೂ ಕೂಡ ಆದ್ಯತೆಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದಾರಂತೆ ಇತ್ತೀಚಿನ ಯುವ ಜನತೆ. ಅಂದರೆ ಆಡಂಬರದ ಮದುವೆ ಬೇಕು ಅಂತ ಹೇಳಿ ಅನಿಸಿದ್ರು ಕೂಡ ಅದರಲ್ಲೂ ಅವರು, ಇಲ್ಲಪ್ಪ ನಮ್ಮ ಫ್ಯೂಚರ್ ಹೇಗಿರಬೇಕು, ನಾನು ಇಷ್ಟೊಂದು ಖರ್ಚು ಮಾಡಿಕೊಂಡ್ರೆ ಮುಂದೆ ಹೇಗೆ, ಹಾಗಾಗಿ ಇದೂ ಆಗಬೇಕು ಅದೂ ಆಗಬೇಕು ಆ ರೀತಿಯಲ್ಲಿ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಕೂಡ ಇಂದಿನ ಯುವ ಜನತೆ ಆದ್ಯತೆಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದೆ ಅನ್ನುವಂಥದ್ದು ಒಂದು ರೀತಿ ನಿಜಕ್ಕೂ ನೆಮ್ಮದಿಯ ವಿಷಯ ಅಂತ ಹೇಳಿ ಹೇಳಬಹುದು.

ಗಾಯಕಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು, ಬಂಗಾರದ ಹೂವು ಚಿತ್ರದ ಹಾಡು. ಸಾಹಿತಿ, ಗೀತ ಸಾಹಿತಿ ಚಿವುದಯ ಶಂಕರ್ ಅವರು, ಇನ್ನು ಗೀತೆಗೆ ಸ್ವರವನ್ನು ಹಾಕಿದಂಥವರು ರಾಜನ್ ನಾಗೇಂದ್ರ ಜೋಡಿ. ಅದ್ದೂರಿ ಹಾಗೆ ಆಡಂಬರದ ಮದುವೆಯ ಕುರಿತಾಗಿ ನಮ್ಮ ಕೇಳುಗರಾದ ವಿದ್ಯಾರಣ್ಯಪುರಂ, ಮೈಸೂರಿನ ವಿದ್ಯಾರಣ್ಯಪುರಂನ ಕೇಳುಗರಾದ ರಾಮ್ ಪ್ರಸಾದ್ ಅವರು ಕಳಿಸಿರುವಂತಹ ಸಂದೇಶ ಈಗಿದೆ. ಇಂದಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಉತ್ತಮವಾದ ಹಾಗೆ ತಿಳ್ಕೋಬೇಕಾದಂತಹ ವಿಷಯದ ಬಗ್ಗೆ ಮಾಹಿತಿ ಮೂಡಿ ಬರ್ತಾ ಇದೆ. ಧನ್ಯವಾದ ಆ ವಿಷಯದ ಆಯ್ಕೆಗಾಗಿ. ಹಾಗೆಯೇ ಅವ್ರು ಹೇಳ್ತಾ ಇದ್ದಾರೆ, ಏನು ಮಾಡೋದು, ಎಲ್ರಿಗೂ ಕೂಡ ಆಸೆ ಇರುತ್ತೆ ಚೆನ್ನಾಗಿ ಮದುವೆ ಮಾಡಬೇಕು, ಹಾಗೆ ಮಾಡ್ಕೋಬೇಕು ಅಂತ ಹೇಳಿ ಅವರವರ ಆದಾಯಕ್ಕೆ ತಕ್ಕಂತೆ ಅವರ ವಿವಾಹ ಇತ್ತು ಹಿಂದಿನ ಕಾಲದಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಮೀರಿ ಮದುವೆಯನ್ನು ಮಾಡುವಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಎಲ್ಲದಕ್ಕೂ ಕೂಡ ಈ ಸೋಷಿಯಲ್ ಮೀಡಿಯಾ ಅಂತಲೇ ಹೇಳಬಹುದು. ನೋಡಿ ನೋಡಿ ನಾವು ಕೂಡ ಹೀಗೆ ಮಾಡಬೇಕು ಅನ್ನುವಂತಹ ಆಸೆ ಅವರಲ್ಲಿ ಹೆಚ್ಚಾಗ್ತಾ ಇದೆ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಅನ್ನೋ ಹಾಗೆ ಇಲ್ಲ, ಅವ್ರು ಮಾಡಿದರೆ ನಾವು ಕೂಡ ಮಾಡೋಣ ಅನ್ನುವಂಥದ್ದು ಹೆಚ್ಚಾಗ್ಬಿಟ್ಟಿದೆ. ದುಂದುವೆಚ್ಚ ಮಾಡದೆ ಮಕ್ಕಳ ಭವಿಷ್ಯಕ್ಕೆ ಈ ಹಣವನ್ನು ಇಟ್ಟಾಗ ಜೀವನ ಸುಖಮಯವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿ ಅವರು ತಿಳಿಸಿದರೆ. ಹಾಗೆಯೇ ಮತ್ತಿನ್ಯಾರು ಒಳ್ಳೆಯ ಗೀತೆಗಳನ್ನು, ವಿಷಯಕ್ಕೆ ಪೂರಕವಾದಂತಹ ಹಾಡುಗಳನ್ನು ಇದನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿಯಾಯಿತು ಕಾರ್ಯಕ್ರಮ ಕೇಳಿ ಅಂತ ಹೇಳಿ ಅಥಣಿಯ ಅನಿತಾ ಚಂದ್ರಕಾಂತ್ ಅವರು ತಿಳಿಸಿದರೆ. ಹಾಗೆ ನಮ್ಮ ಕೇಳುಗರಾದ ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಮದುವೆ ಮಾಡೋದಕ್ಕೆ ಅಂತ ಹೇಳಿ ಸಾಲ ಮಾಡಿ ಮಾಡಿದ ಸಾಲವನ್ನು ತೀರಿಸೋದಕ್ಕೆ ಅಂತ ಹೇಳಿ ಮನೆಯನ್ನು ಮಾರಿ ಕಷ್ಟಪಡ್ತಾ ಇರೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ನಮ್ಮ ಪರಿಚಯದವರೊಬ್ಬರು ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರನ್ನು ನೋಡಿದ್ರೆ ಮನಸ್ಸಿಗೆ ಬಹಳನೇ ಬೇಸರ ಆಗುತ್ತೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಹಾಗೆಯೇ ಸಿರಿಗೆರೆಯ ಉಮೇಶ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಹಾಗೆ ಹಾಡುಗಳು ಎರಡೂ ಕೂಡ ನಮಗೆ ಇಷ್ಟ ಆಯಿತು ಅಂತ ಹೇಳಿ ಧನ್ಯವಾದ ನಿಮ್ಮೆಲ್ಲರ ಪ್ರತಿಕ್ರಿಯೆಗಳಿಗೆ ಹಾಗೆ ಸಂದೇಶಗಳಿಗೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಸಂಕ್ಷಿಪ್ತವಾಗಿ ಈ ದಿನದ ವಿಷಯವನ್ನು ಹೇಳಬೇಕು ಅಂತ ಹೇಳಿದರೆ, ಇಂದಿನ ಯುವ ಪೀಳಿಗೆ ಏನಿದೆ, ಆ ಯುವ ಪೀಳಿಗೆ ನಮ್ಮ ಈ ಮದುವೆಯ ಸಂಪ್ರದಾಯವನ್ನು ಆಧುನಿಕತೆಗೆ ಬದಲಾಯಿಸ್ಕೊಂಡ್ಬಿಟ್ಟಿದೆ. ಆಧುನಿಕತೆಗೆ ತಕ್ಕಂತೆ ಮದುವೆ ಸಂಪ್ರದಾಯವನ್ನು ಕೂಡ ಬದಲಾಯಿಸ್ಕೊಂಡ್ಬಿಟ್ಟಿದೆ. ಆಡಂಬರ ಮತ್ತು ಪ್ರಾಯೋಗಿಕತೆಯ ನಡುವೆ ತಮ್ಮದೇ ಆದಂತಹ ಹೊಸ ಹಾದಿಯನ್ನು ಕಂಡುಕೊಳ್ತಾ ಇದೆ. ನೋಡಿ, ಮದುವೆ ಅನ್ನುವ ಬಂಧ ಆ ತಾಳಿ ಕಟ್ಟುವಂತಹ ಬಂಧ ಅಂತ ಹೇಳಿ ಹೇಳ್ತಾರೆ. ಆದರೆ ಇಂದಿನ ಯುವ ಪೀಳಿಗೆ

0: ತಮ್ಮದೇ ಒಂದು ಶೈಲಿನಲ್ಲಿ, ಅಂದರೆ ತಮ್ಮ ಆಧುನಿಕತೆಯ ಒಂದು ಸ್ಪರ್ಶವನ್ನು, ಒಂದು ಆಡಂಬರತೆಯ ಸ್ಪರ್ಶವನ್ನು, ಪ್ರಾಯೋಗಿಕತೆಯ ಸ್ಪರ್ಶವನ್ನು ಈ ಮದುವೆಗಳಿಗೆ ನೀಡಿಬಿಟ್ಟಿದೆ. ಹಾಗೆ ತಮ್ಮದೇ ಆದಂತಹ ಒಂದು ಹೊಸ ಹಾದಿಯನ್ನು ಕೂಡ ಸೃಷ್ಟಿಸ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈಗಾಗಲೇ ಹೇಳಿದ ಹಾಗೆ ಅವರು ಆಡಂಬರದ ಮದುವೆ ಬೇಕು ಅಂತ ಅಂದ್ಕೊಂಡ್ರು ಕೂಡ ಅದೇ ಸಮಯದಲ್ಲಿ ತಮ್ಮ ಭವಿಷ್ಯದ ಬಗೆಗೂ ಕೂಡ ಅವರು ಯೋಚನೆ ಮಾಡ್ತಾರಂತೆ. ಇದೊಂದು ನಿಜಕ್ಕೂ ಒಂದರ ಸಮಾಧಾನ ಅನ್ನಿಸುವಂತಹ ವಿಷಯ. ಆದರೆ ತಮ್ಮ ಮೇಲೆ ಹೆಚ್ಚು ಹೊರೆಯನ್ನು ಮಾಡಿಕೊಳ್ಳದೆ ಇನ್ನೊಬ್ಬರನ್ನು ಮೆಚ್ಚಿಸಬೇಕು ಅನ್ನುವಂತಹ ಒಂದು ಮನೋಭಾವದಿಂದ ತಮ್ಮ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆಯನ್ನು ಮಾಡಿಕೊಳ್ಳದೆ ನನಗಾಗಿ ನೀನು, ನಿನಗಾಗಿ ನಾನು ಅನ್ನುವಂತಹ ಒಂದು ಮನೋಭಾವ ಇಟ್ಕೊಂಡು ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು, ಸರಳವಾಗೇ ಆಗಿರಲಿ ಅಥವಾ ವಿಜೃಂಭಣೆಯಿಂದನೇ ಆಗಿರಲಿ, ಮದುವೆ ಅಂದರೆ ಎರಡು ಮನಸ್ಸುಗಳ, ಎರಡು ಕುಟುಂಬಗಳ ಮಿಲನ. ಹಾಗಾದಾಗ ಮಾತ್ರ ಈ ಒಂದು ಮದುವೆ ಅನ್ನುವಂತಹ ಪದ ಏನಿದೆ ಅದು ನಿಜಕ್ಕೂ ಅರ್ಥವನ್ನು ಪಡೆದುಕೊಳ್ಳೋದು. ನಾವು ಹೇಗೆ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಹೊಂದಿಕೊಂಡು ಜೀವನ ಮಾಡ್ತೀವಿ ಅನ್ನೋದು ಮುಖ್ಯ ಅಂತ ಹೇಳ್ತಾ ಯುವಧ್ವನಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:00 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ನ್ಯೂಸ್ ಮೂಡಿಬರಲಿದೆ.
1: Good evening. This is Akash Vani. I'm Manoj Singh Rana with the news at 9. The headlines. India sends third flight carrying 10 tons of humanitarian assistance to flood-hit Nepal. External Affairs Ministry says 320 Indian nationals remain uncontactable. Death toll in devastating Nepal-Tibet flash floods rises to 547. Over 1,500 people remain missing on both sides of the border. Prime Minister Narendra Modi to embark on a four-day visit to Uzbekistan and Kyrgyzstan tomorrow. Government measures improve market availability of sugar, ensure faster movement. Ex-mill sugar prices fall by around 20%. India's index of industrial production records growth of 6.7% in July this year. And India's Belawal Senthil Kumar to take on Hungary's Balázs Farkas in the final of PSA Budapest Squash Open tonight. India has stepped up humanitarian assistance to Nepal affected by flash floods as the third flight carrying 10 tons of humanitarian assistance has departed for Kathmandu. External Affairs Minister Dr. H.J. Shankar informed this in a social media post. The minister said that the assistance includes portable generator sets, dignity kits, food packets and water purification tablets. Dr. Jayashankar said that an 11-member team of doctors, paramedics and recce team for tunnel rescue operations is also on board. He also reiterated India's support to Nepal's ongoing relief and rescue efforts. Earlier, India had sent more than 47 tons of emergency relief supplies in two flights. Meanwhile, the death toll from devastating flash floods in Nepal and Tibet has risen to 547, with 1,545 people still missing as rescue teams search riverbanks and isolated settlements for survivors and bodies swept downstream. Authorities have evacuated more than 800 people from affected districts and issued fresh warnings after a 5.1 magnitude earthquake struck southwestern China, raising fears of further flooding. India has launched a major rescue and relief operation. The Ministry of External Affairs has said that 320 Indian nationals remain uncontactable or are reportedly missing following the flash flood tragedy on Wednesday. External Affairs Ministry spokesperson Randhir Jaiswal said around 100 people of Indian origin holding both nationalities also remain uncontactable. Addressing the media in New Delhi today, Mr. Jaiswal said that 63 Indian nationals working at the Shuli 1 hydropower project were rescued from the affected area. He said another 96 Indian nationals who were stranded on the Chinese side have safely crossed into Nepal by land and effort.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಆತ್ಮೀಯ ಕೇಳುಗರೆ, ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:17:09. ಹಿಂದೆ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ನಿಮ್ಮಿಷ್ಟದ ಗೀತೆಗಳಿಗಾಗಿ ನೀವು ಸಂದೇಶಗಳನ್ನು ಕಳಿಸಬಹುದು, ಹಾಡುಗಳನ್ನು ಕೇಳಿ ಸಂತೋಷವನ್ನು ಪಡಬಹುದು. ನಮ್ಮ ಸಂಖ್ಯೆ 9483091029. ಯಾವ ಹಿಂದಿ ಚಿತ್ರದ ಹಾಡು ನಿಮಗೆ ಬಹಳ ಇಷ್ಟ, ನಮಗೆ ಸಂದೇಶವನ್ನು ಕಳಿಸಿ. ಕಳಿಸೋದಕ್ಕೆ ಮುಂಚೆ ನಿಮ್ಮ ಹೆಸರು ಹಾಗೆ ಸ್ಥಳದ ಹೆಸರನ್ನು ಹೇಳೋದು ಖಂಡಿತವಾಗಿಯೂ ಮರೆಯಬೇಡಿ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರಿಗಾಗಿ ಮುಡಿ ಬರ್ತಾ ಇದೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಬೇಟ ಚಿತ್ರದ ಹಾಡು, ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿರುವಂತಹ ಹಾಡು. ಸಮೀರ್ ಅವರ ಸಾಹಿತ್ಯ ಇದೆ, ಆನಂದ್ ಮಿಲಿಂದ್

0: ಅಮ್ಮ ಒಂದು ಕತೆ ಹೇಳಮ್ಮ.
1: ಹ್ಮ್, ಯಾವ ಚಾನಲ್ ಹಾಕ್ಲಿ?
2: ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕೇಳುಗರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನನಗಾಗಿ ಬಾಬಿ ಚಿತ್ರದ ಒಂದು ಒಳ್ಳೆ ಗೀತೆನ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ನಮ್ಮ ಕೇಳುಗರಾದ ನಾಗರತ್ನ ಅವರು. ರಾಜಾಜಿ ನಗರದ ನಾಗರತ್ನ ಅವರಿಗಾಗಿ ಈಗ ಪ್ರಸಾರ ಆಗ್ತಾ ಇದೆ ಬಾಬಿ ಚಿತ್ರದ ಹಮ್ ತುಮ್ ಏಕ ಕಮರೆ ಮೇ ಬಂದ ಚಾಬಿ ಖೋ ಜಾಯ್. ಈ ಒಂದು ಚಂದದ ಹಾಡು ಶೈಲೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿರುವಂತಹ ಹಾಡು. ಆನಂದ್ ಬಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ಈ ಹಾಡಿಗೆ.

ಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮಗಾಗಿ ಮೇನೆ ಪ್ಯಾರ್ ಕಿಯಾ ಚಿತ್ರದ ಒಂದು ಒಳ್ಳೆ ಗೀತೆನ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಸಂದೇಶವನ್ನು ಕಳಿಸಿರೋರು ನಮ್ಮ ಕೇಳುಗರಾದ ಮಂಡಿಕಲ್ನ ಕೃಪಾ ಉಮೇಶ್ ಅವರು. ಕೃಪಾ ಅವರೇ, ನಿಮಗಾಗಿ ಈಗ ಮೂಡಿ ಬರ್ತಾ ಇದೆ ಮೇನೆ ಪ್ಯಾರ್ ಕಿಯಾ ಚಿತ್ರದ ಈ ಒಂದು ಚಂದದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಅಸಾದ್ ಭೋಪಾಲಿಯವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ಸ್ವರಕಲ್ಪನೆ ಇದೆ.

ಒಂಬತ್ತು ಗಂಟೆ 37:37 ಸಮಯ ಕೇಳ್ತಾ ಇದ್ದೀರಿ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳುಗರ ರಿಕ್ವೆಸ್ಟ್ ಶೋ. ಇದು ನಿಮಿಷದ ಗೀತೆಗಳು ಪ್ರಸಾರವಾಗುವಂತಹ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಯಾವ ಹಿಂದಿ ಹಾಡು ನಿಮಗಿಷ್ಟ, ನಿಮ್ಮ ಹೆಸರು ಹಾಗೆ ಸ್ಥಳದ ಜೊತೆಗೆ ಯಾವ ಚಿತ್ರ ಹಾಗೆ ಯಾವ ಹಾಡು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿ, ನಿಮಗಾಗಿ ಆ ಹಾಡು ಮೂಡಿ ಬರುತ್ತೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ. ಇನ್ನೀಗ ಪ್ರಸಾರವಾಗುವ ಹಾಡು ಲತಾ ಹಾಗೆ ಮುಕೇಶ್ ಅವರ ಧ್ವನಿಯಲ್ಲಿ ಇರುವಂತಹ ಹಾಡು. ಇನ್ನು ಈ ಹಾಡು ಯಾವ ನಮ್ಮ ಕೇಳುಗರಿಗಾಗಿ ಮೂಡಿಬರುತ್ತೆ, ಈ ಹಾಡಿನ ಪ್ರಸಾರದ ನಂತರ ಯಾವ ಕೇಳುಗರಿಗಾಗಿ ಮೂಡಿಬಂತು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಇನ್ನು ಈ ಹಾಡು ವರ್ಮಾ ಮಲ್ಲಿಕ್ ಅವರು ಬರೆದಿದ್ದಾರೆ, ಶಂಕರ್ ಜೈಕಿಶನ್ ಅವರ ಸಂಗೀತ ಇದೆ. ಲತಾ ಹಾಗೆ ಮುಕೇಶ್ ಅವರು ಧ್ವನಿಯಾಗಿರುವಂತಹ ಹಾಡು ಇದು. ಬೇಇಮಾನ್ ಚಿತ್ರದ ಹಾಡು. ಈ ದಿನ ರಾಖಿ ಹಬ್ಬ ಇದೆ, ಹಾಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದರು. ಅವರಿಗಾಗಿ ಮುಡಿ ಬರ್ತಾ ಇದೆ ಈ ಒಂದು ಗೀತೆ, ಬೇಇಮಾನ್ ಚಿತ್ರದ ಹಾಡಿದು.

ರಾಜಾಜಿನಗರದ ನಮ್ಮ ಕೇಳುಗರಾದ ಜಯಶ್ರೀ ಸುನಿಲ್ ಅವರಿಗಾಗಿ ಈ ಒಂದು ಗೀತೆ ಮೂಡಿ ಬಂತು. ಕೇಳ್ತಾ ಇದ್ದೀರಿ ಹಿಂದಿ ಮೆಲೋಡಿಯಸ್ ಕಾರ್ಯಕ್ರಮ. ಸಮಯ 9:43:43. ಮುಂದಿನ ಹಾಡು ಸಿರಿಗೆರೆಯ ಉಮೇಶ್ ಅವರಿಗಾಗಿ ಮೂಡಿ ಬರ್ತಾ ಇದೆ. ಚಿತ್ರ ಕಭಿ ಖುಷಿ ಕಭಿ ಗಮ್. ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ಈ ಹಾಡನ್ನು ಬರೆದಿರೋರು ಅನಿಲ್ ಪಾಂಡೆ, ಸಂದೇಶ್ ಶಾಂಡಿಲಿ ಅವರ ಒಂದು ರಾಗ ಸಂಯೋಜನೆ ಈ ಹಾಡಿಗಿದೆ.

9:51:25 ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಈ ನಮ್ಮ ಕೇಳುಗರಿಗಾಗಿ ಇವರು ಕೇಳಿರುವುದು ಮೇರಿ ಭೀಗಿ ಭೀಗಿಸಿ ಅನ್ನುವಂತಹ ಹಾಡು, ಅನಾಮಿಕ ಚಿತ್ರದ್ದು.

ಆತ್ಮೀಯ ಕೇಳುಗರೆ, ನಿಮ್ಮಿಷ್ಟದ ಗೀತೆಗಳೊಂದಿಗೆ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಡಿಬಂತು. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 10:04 ನಮ್ಮ ಮುಂದಿನ ಕಾರ್ಯಕ್ರಮ ಅಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಇದು ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವಂತಹ ಹೊತ್ತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಸಮಾನತೆ, ಸಹೋದರತೆ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೇಳಿದ್ದಾರೆ. ಇಂದು ಜರುಗಿದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಉಪ ಲೋಕಾಯುಕ್ತ ಬಿವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿರುವ ಮಳಿಗೆಗಳಲ್ಲಿ ಕಸ ವಿಂಗಡಿಸದೇ ಇರುವುದು ಹಾಗೂ ನಿಷೇಧಿತ ಏಕಬಳಕೆಯ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರುವುದು ಅಧಿಕಾರಿಗಳ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದ್ದು, ಘನ ತ್ಯಾಜ್ಯ ನಿಯಮ ಉಲ್ಲಂಘಿಸಿದ ಮಳಿಗೆಗಳಿಗೆ 85,000 ರೂಪಾಯಿ ದಂಡ ವಿಧಿಸಿ ವಸೂಲಿ ಮಾಡಲಾಗುತ್ತಿದೆ. ಕೋಲ್ಕತ್ತಾ ಹೈಕೋರ್ಟ್ ಆರ್ಜಿಕರ್ ಆಸ್ಪತ್ರೆ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ತನಿಖೆಯನ್ನು 3 ವಾರಗಳ ಒಳಗೆ ಪೂರ್ಣಗೊಳಿಸುವಂತೆ ಕೇಂದ್ರೀಯ ತನಿಖಾ ದಳಕ್ಕೆ ಸಿಬಿಐ ಆದೇಶಿಸಿದೆ. ತನಿಖೆ ಪೂರ್ಣಗೊಳಿಸಲು 4 ವಾರಗಳ ಕಾಲಾವಕಾಶ ನೀಡುವಂತೆ ಸಿಬಿಐ ಸಲ್ಲಿಸಿದ್ದ ಮನವಿಯನ್ನು ನ್ಯಾಯಾಲಯ ತಳ್ಳಿಹಾಕಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 331 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,265 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 85 ಅಂಕಗಳ ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 26,176 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.39 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವರ್ಗದವರಿಗೂ ಸಹ ಪ್ರಿಯವಾಗುವಂತಹ ವಾಹಿನಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 10:40 ಸೆಕೆಂಡುಗಳು, ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಹೌದು, ದಿನವೆಲ್ಲ ದುಡಿದಂತಹ ದೇಹ ವಿಶ್ರಾಂತಿಯನ್ನು ಬಯಸುವಂತಹ ಸಮಯ ಇದು. ಹಾಗೆಯೇ ಬೆಳಗಿನಿಂದಲೂ ಯಾವುದೋ ಒಂದು ಕಾರಣದಿಂದ, ಅಂದರೆ ದುಡಿಮೆ ಅಂತಲೋ ಓದು ಅಂತಲೋ ಯಾವುದೋ ಒಂದು ಕಾರಣದಿಂದ ನಾವೆಲ್ಲ ಮನೆ ಅನ್ನುವಂತಹ ಗೂಡನ್ನು ಬಿಟ್ಟು ಹೊರಗಡೆ ಹೋಗಿರ್ತೀವಿ. ಈಗ ಎಲ್ಲರೂ ಕೂಡ ಮತ್ತೆ ಆ ಮನೆ ಗೂಡನ್ನು ಸೇರಿ ಒಟ್ಟಾಗಿ ಊಟವನ್ನು ಮಾಡಿ ನಂತರ ಆ ದಿನ ಏನೇನಾಯಿತು ಅಂತೆಲ್ಲ ಮಾತಾಡ್ತಾ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ತಾ ಕುಟುಂಬದೊಂದಿಗೆ ಸಂತೋಷದಿಂದ ಬೆರೆತು ಆನಂತರ ಸವಿನಿದ್ರೆಗೆ ಜಾರುವಂತಹ ಸಮಯ ಕೂಡ ಹೌದು. ಹಾಗೆಯೇ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಕೂಡ ಇದೆ. ಹೌದು, ಯಾವುದೇ ಕೋಳಿ ಜಗಳ ಇದ್ದರೂ ಕೂಡ ಅದನ್ನೆಲ್ಲ ಮರೆತು ಸವಿಯಾದ ಹಾಡುಗಳನ್ನು ಕೇಳ್ತಾ ಸವಿನಿದ್ರೆಗೆ ಜಾರುವಂತಹ ಸಮಯ ಕೂಡ ಈ ಸಮಯ. ನಿಮ್ಮೆಲ್ಲರಿಗಾಗಿ ಪ್ರೇಮದ ನಿನಾದವನ್ನು ಮಾಡ್ತಾ ನಿಮ್ಮ ಸವಿನಿದ್ರೆಗೆ ಸಾಥಿಯಾಗ್ತಾ ಇದೆ ಪ್ರೇಮ ನಿನಾದ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆಲ್ಲರಿಗೂ ಪ್ರಣಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಪ್ರೇಮದ ಗಂಗೆ ಹರಿದು ಎಲ್ಲ ಮನಸ್ಸುಗಳನ್ನು ತಣಿಸಲಿ, ಪ್ರೀತಿಯ ಹೊಳೆ ಗಂಗೆಯ ರೂಪದಲ್ಲಿ ಸದಾ ಹರಿತಾ ಇರಲಿ ಅನ್ನುವಂತಹ ಆಶಯದೊಂದಿಗೆ ಪ್ರೇಮದ ಗಂಗೆ ಈಗ ಇಳಿತಾ ಇದ್ದಾಳೆ. ಹೃದಯ ಹೃದಯ ಚಿತ್ತದಿಂದ ನಮ್ಮ ವಿವಿಧ ಭಾರತಿ ಸ್ಟುಡಿಯೋ ಮೂಲಕ ನಿಮ್ಮೆಲ್ಲರ ಮನೆ ಮನಗಳಿಗೆ

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಡಾಕ್ಟರ್ ರಾಜ್ ಹಾಗೂ ಚಿತ್ರ ಅವರು ಹಾಡಿದಂತಹ ಹೃದಯ ಹೃದಯ ಚಿತ್ರದ ಗೀತೆಯಾಗಿತ್ತು ಇದು. ಪ್ರೇಮದ ಗಂಗೆ ಹರಿದು ಈ ನವ ಜೋಡಿ ಇಬ್ಬರಲ್ಲಿ ಏನೋ ಗಲಿಬಿಲಿ ಆಗ್ಬಿಟ್ಟಿದೆಯಂತೆ. ಹಗಲಲ್ಲೇ ಆಗ್ತಾ ಇರುವಂತಹ ಗಲಿಬಿಲಿ, ಇನ್ನೋ ಆಗಿರೋ ಅಂತಹ ಸ್ಥಳ ಯಾವುದು ಗೊತ್ತಾ? ನಾನು ಹೇಳಲ್ಲ, ಹಾಡು ಕೇಳಿ.

ಹೌದು, ಈ ಗಲಿಬಿಲಿ ಆಗಿರೋದು ರಾಗಿ ಹೊಲದಲ್ಲಿ. ಅಣ್ಣೆಯ ಚಿತ್ರಕ್ಕಾಗಿ ಹಂಸಲೇಖ ಅವರು ಬರೆದಂತಹ ಗೀತೆ ಇದು. ಅವರ ರಾಗ ಸಂಯೋಜನೆಯಲ್ಲೇನೆ ಚಿತ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಕೇಳೋಣ ಅಣ್ಣೆಯ ಚಿತ್ರದ ಈ ಹಾಡು. ಹೌದು, ರಾಗಿ ಹೊಲದಲ್ಲಿ ಏನೆಲ್ಲ ಗಲಿಬಿಲಿ ಆಗತ್ತೆ.

ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

ಆಹಾ, ಎಷ್ಟು ಸಲ ಕೇಳಿದ್ರು ಕೂಡ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಗೀತೆ. ಈ ಹಾಡು ಕೇಳಿದ್ರೇ ಏನೋ ಒಂದು ರೀತಿ ಉಲ್ಲಾಸ ಬಂದ್ಬಿಡುತ್ತೆ ಅಲ್ವಾ? ಎಷ್ಟು ಚಂದದ ಒಂದು ಯುಗಳ ಗೀತೆ ಅಂತ ಹೇಳಿ ಹೇಳಬಹುದು. ಹೌದು, ಈಗಲೂ ಕೂಡ ಈ ಹಾಡನ್ನು ಕೇಳಿದ ಕೂಡಲೇ ಲಕ್ಷ್ಮಿಯವರ ಒಂದು ಸುಂದರವಾದಂತಹ, ಹಾಗೆ ಸರಳವಾದಂತಹ ಅವರ ಉಡುಗೆ ತೊಡುಗೆ ಇರಬಹುದು, ಹಾಗೆ ಒಂದು ಚಿತ್ರೀಕರಣ ಕೂಡ ಅಷ್ಟೇ ಸರಳವಾಗಿ ಇರುವಂಥದ್ದು. ಹಾಗೆಯೇ ಹ್ಯಾಂಡ್ಸಮ್ ಜೈ ಜಗದೀಶ್ ಅವರು, ಹಾಗೆಯೇ ಆ ಒಂದು ಆ ಹೊರಾಂಗಣ ಚಿತ್ರೀಕರಣ ಜಾಗ ಕೂಡ, ಎಲ್ಲವೂ ಕೂಡ ಒಂದಕ್ಕೊಂದು ಸರಳತೆ ಹಾಗೆ ಸುಂದರತೆ ಎಲ್ಲವೂ ಕೂಡ ಇರುವಂತಹ ಒಂದು ಚಂದದ ಬ್ಯೂಟಿಫುಲ್ ಆದಂತಹ ಒಂದು ಯುಗಳ ಗೀತೆ ಇದಾಗಿತ್ತು ಗಾಳಿಮಾತು ಚಿತ್ರದ್ದು. ಹೌದು, ಎಲ್ಲ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥದ್ದು ಈ ಒಂದು ಚಿತ್ರದಲ್ಲಿ. ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಈಗಷ್ಟೇ ನೀವು ಕೇಳಿದ್ದು, ಗಾಳಿಮಾತು ಚಿತ್ರದ ಬಯಸದೆ ಬಳಿ ಬಂದೆ ಚಿತ್ರದ ಹಾಡು ಅನ್ನುವಂತಹ ಹಾಡು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಯತುರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಿ ಪ್ರೇಮ ನಿನಾದ ಕಾರ್ಯಕ್ರಮ, 10:23:30 ಸಮಯದಲ್ಲಿ. ಈಗ ಮೂಡಿಬರುವ ಹಾಡು ಯಾವ ಚಿತ್ರದ್ದು? ಅನುರಾಗ ಅರಳಿತು ಚಿತ್ರದ ಹಾಡು. ಡಾಕ್ಟರ್ ರಾಜ್ ಅವರ ದನಿ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಇನ್ನು ಈ ರೀತಿ ಹೊಗಳ್ಬಿಟ್ರೆ ಯಾವ ಹೆಣ್ಮಕ್ಳು ತಾನೆ

ಸಂತೋಷ ಪಡಲ್ಲ ಹೇಳಿ. ನೀ ನಡೆದ್ರೆ ಸೊಗಸು, ನೀ ನಿಂತರೆ ಸೊಗಸು, ನೀ ಕೂತ್ರೆ ಸೊಗಸು ಅಂತ ಹೇಳಿ ಗಂಡು ಮಕ್ಕಳು ಹೆಣ್ಮಕ್ಳನ್ನು ಹೊಗಳಿ ಹಾಡಿದಾಗ ಯಾರು ತಾನೇ ಮನಸ್ಸೊಳ್ಳೆ ಇರ್ತಾರೆ ಅಲ್ವಾ? ಅಂತಹ ಒಂದು ಚಂದದ ಹಾಡು ಈಗ ನಿಮ್ಮೆಲ್ಲರಿಗಾಗಿ. ಹೌದು, ಯಾವುದೋ ಒಂದು ಹುಸಿ ಮನಸ್ಸು ಇದ್ದರೂ ಕೂಡ ಈ ಸಮಯದಲ್ಲಿ ಇಂತಹ ಹಾಡುಗಳನ್ನ ಕೇಳಿದಾಗ ಎಲ್ಲೋ ಒಂದು ಕಡೆ ಆ ಹುಸಿ ಮನಸ್ಸು ದೂರ ಆಗಿ ಜೋಡಿ ಜೀವಗಳು ಒಂದಾಗುವಂತಹ ಸಮಯ, ಹಾಗೆ ಜೋಡಿ ಜೀವಗಳನ್ನು ಒಂದಾಗಿಸುವಂತಹ ಹಾಡುಗಳು ನಿಮ್ಮೆಲ್ಲರಿಗಾಗಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ.

ಗೊತ್ತಾ, ಆ ಹಾಡನ್ನು ಒಂದು ಸಾರಿ ನೆನಪಿಗೆ ತಂದುಕೊಂಡ್ರೆ ನಮ್ಮ ಕಣ್ಣಿಗೆ ಮೊದಲಿಗೆ ಬರೋದು ಮುದ್ದಾದ ಜೋಡಿ. ಶಿವರಾಜ್ಕುಮಾರ್ ಅವರ ಮೊದಲ ಚಿತ್ರ, ಹಾಗೆ ಸುಧಾರಾಣಿಯವರ ಮೊದಲ ಚಿತ್ರ. ಎಳೆಯ ಒಂದು ಮುದ್ದಾದ ಜೋಡಿಯನ್ನು ನಾವು ಈ ಹಾಡಿನಲ್ಲಿ ಕಾಣಬಹುದು, ಈ ಚಿತ್ರದಲ್ಲಿ ಕಾಣಬಹುದು. ಹಾಗೆಯೇ ಈ ಹಾಡಿನ ಚಿತ್ರೀಕರಣವೂ ಕೂಡ ಅಷ್ಟೇ ಮುದ್ದಾಗಿ ಇರುವಂಥದ್ದು. ಇನ್ನು ಈ ಚಿತ್ರ ಬಿಡುಗಡೆ ಆಗಿದ್ದು 1986. ಹಾಡಿನ ಸಾಲ್ಗಳು ಬರೆದವರು ಚಿ ಉದಯಶಂಕರ್ ಅವರು. ಹಾರಾಡುವ ಗಿಳಿಯಂತಾಗುವ ಆ ದೂರದ ಗಿರಿ ಮೇಲೆ ಇರುವ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಆ ಸಾಲುಗಳು. ಅಂದರೆ ಆ ಒಲಿದಂತಹ ಜೀವ ಜೊತೆಯಾದಾಗ, ಅದರಲ್ಲೂ ಆ ಯುವ ಜೋಡಿ, ಅವರ ಮನಸ್ಸು ಹೇಗೆ ಹಕ್ಕಿ ಹಾಗೆ ಹಾರತ್ತೆ, ಯಾವುದೇ ಒಂದು ಬಂಧನ ಇಲ್ಲದೇ ಇರೋ ಹಾಗೆ ಸ್ವಚ್ಛಂದವಾಗಿ ಹಾರುವಂಥದ್ದು, ಆ ಹಾರುವಿಕೆಯಲ್ಲಿ ಆ ಪ್ರೀತಿ ಇರುವಂಥದ್ದು. ಹಾಗೆಯೇ ಹಾರಿ ಹಾರಿ ನಾವು ದೂರದ ಗಿರಿಯೇರಿ ನಾವು ಕೂತ್ಕೋಬೇಕು ಅಂತ ಹೇಳಿ ಆಸೆ ಪಡುವಂಥದ್ದು, ಎಲ್ಲ ಕಲ್ಪನೆಯೇ ಒಂದು ರೀತಿ ಮನಸ್ಸಿಗೆ ಮುದವನ್ನು ನೀಡುವಂಥದ್ದು ಅಲ್ವಾ. ಹಾಗಾಗಿಯೇ ಈ ಗೀತೆಗಳ ಒಂದು ಸಾಹಿತ್ಯ ಏನಿದೆ ಅದು ಮನಸ್ಸನ್ನು ಬೆಸೆಯುವಂಥದ್ದು. ಈ ಪ್ರೀತಿ ಅಂತ ಹೇಳಿ ಬಂದಾಗ ಅಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಪರಿಣಾಮಕಾರಿಯಂತೆ. ಮೌನ ಅಂತ ಹೇಳೋದಕ್ಕಿಂತ ಭಾವನೆಗಳು ಅಂತ ಹೇಳಿ ಹೇಳಬಹುದು, ಭಾವನೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು. ಹಾಗೆಯೇ ಈ ಪ್ರೇಮ ನಿನಾದ ಕಾರ್ಯಕ್ರಮ ಇದೆಯಲ್ಲ ನಮ್ಮ ನಿಮ್ಮೆಲ್ಲರ ವಿವಿಧ ಭಾರತೀಯ ಪ್ರೇಮ ನಿನಾದ ಕಾರ್ಯಕ್ರಮ, ಇದು ಹಾಡುಗಳ ಮೂಲಕ ಮನಸ್ಸು ಮನಸ್ಸುಗಳನ್ನು ತಲುಪುವಂತಹ ಒಂದು ಚಂದದ ಕಾರ್ಯಕ್ರಮ. ಅದೇ ಕಾರ್ಯಕ್ರಮದಲ್ಲಿ

ನಾವಿದ್ದೀವಿ, ಪ್ರಣಯ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. 10:35:25 ಈ ಸಮಯದಲ್ಲಿ ಮುಂದಿನ ಹಾಡು. ಹೌದು, ಅದಕ್ಕೂ ಮೊದಲು ಆನಂದ್ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಗೀತೆಯನ್ನು ರಾಗ ಸಂಯೋಜನೆ ಮಾಡಿದವರು ಶಂಕರ್ ಗಣೇಶ್ ಅವರು, ಹಾಡಿದಂಥವರು ಎಸ್ ಜಾನಕಿಯವರು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಮುಂದಿನ ಹಾಡು ಮೂಡಿ ಬರುತ್ತೆ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರದಿಂದ. ಇದೇ ಗಾಯಕ ಜೋಡಿ ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರೋದು. ಬರೆದಿರೋದು ಕೂಡ ಚಿ ಉದಯಶಂಕರ್ ಅವರೇ, ಆದರೆ ಗೀತೆಗೆ ರಾಗ ಸಂಯೋಜನೆ ಮಾಡಿದಂಥವರು ರಾಜನ್ ನಾಗೇಂದ್ರ ಜೋಡಿ.

ಸಾಗದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಇದು. ಪ್ರೀತಿಯ ಮಾತನ್ನು ಕೇಳಿ ಕುಣಿದೆನು ಅಂತ ಹೇಳಿ ಈ ಹಾಡು ಹೇಳ್ತಾ ಇದೆ. ಒಂದು ರೀತಿ ಎನರ್ಜಿ ಬರುವಂತಹ ಹಾಡು. ಹಾಡಿನ ಪೂರ್ತಿ ಒಳ್ಳೆಯ ಒಂದು ಸಂಗೀತ ಇದೆ. ಹಾಗೆಯೇ ವಾಣಿ ಜೈರಾಮ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡನ್ನು ಹಾಡಿದರೆ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿರುವಂಥದ್ದು, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ ಈ ಹಾಡು ಮೂಡಿಬಂದಿದೆ. ಈಗ ನಿಮ್ಮೆಲ್ಲರಿಗಾಗಿ ಪ್ರೇಮ ನೀನಾದ ಕಾರ್ಯಕ್ರಮದಲ್ಲಿ

ಹೌದು, ಈ ಪ್ರೀತಿ ಅನ್ನೋದು ಮನಸ್ಸೊಳಗಡೆ ಹೋಗ್ಬಿಟ್ಟಾಗ ಹೀಗೆ ಆಗೋದು ಅಲ್ವಾ, ಯಾವಾಗಲೂ ನಲಿತಾ ಇರೋದು, ಕುಣಿತಾ ಇರೋದು. ಆ ಒಂದು ನೋಟದಲ್ಲೇ ಸಂತೋಷ ಇರುತ್ತಂತೆ ಅವರಿಗೆ, ಆ ಒಂದು ಮಾತಿನಲ್ಲೇ ನೆಮ್ಮದಿ ಇರುತ್ತಂತೆ, ಆ ಒಂದು ನೆನಪಿನಲ್ಲಿ ನಗು ಇರುತ್ತಂತೆ. ಬಹುಶಃ ಇದೇನೆ ಪ್ರೀತಿಯ ಅಂದರೆ ಪ್ರೀತಿಯಲ್ಲಿ ಬೀಳುವಂತಹ ಮನಸ್ಸಿನ ಅತ್ಯಂತ ಸುಂದರವಾದ ಅನುಭವ ಅಂತ ಕೂಡ ಹೇಳ್ತಾರೆ. ಅಂತಹ ಅನುಭವ ಇರುವಂತಹ ಚಂದದ ಹಾಡುಗಳು ನಿಮಗಾಗಿ ಮುಡಿ ಬರ್ತಾ ಇದೆ ಪ್ರೇಮ ನೀನಾದ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡು ಸುಂದರ ದಾಂಪತ್ಯದ ಒಂದು ಕುರುಹಾಗಿ ಬರುವಂತಹ ಒಂದು ಚಂದದ ಹಾಗೆಯೇ ಸೂಪರ್ ಹಿಟ್ ಆದಂತಹ ಗೀತೆ, ಬೆಂಕಿಯ ಬಲೆ ಚಿತ್ರದ್ದು. ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗಾಯನ ಮಾಡಿರುವಂತಹ ಹಾಡು ಇದು. ಬರ್ತಿದ್ದಾರೆ ಚಿವುದೇ ಶಂಕರ್, ರಾಜನ್ ನಾಗೇಂದ್ರ ಅವರು ಸ್ವರ ನಿರ್ದೇಶನವನ್ನು ಮಾಡಿದ್ದಾರೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಮ್ಮ ಕೇಳುಗರುಗಳು. ಧರ್ಮಣ್ಣ ಧನ್ನಿ ಅವರು ಹೃದಯ ಹೃದಯ ಚಿತ್ರದ ಗೀತೆ ಇಷ್ಟ ಆಯಿತು, ಮನಸ್ಸಿನ ಬೇಸರ ಕಳೀತು ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ಮತ್ತಿನ್ಯಾರು, ಯಶಸ್ವಿನಿ ಗಿರಿಜಮ್ಮ ಅನುಪಮ ಈ ನಮ್ಮ ಕೇಳುಗರು, ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿದರೆ, ಚಂದ್ರಿಕಾ ನೇರಲ್ಗುಂಡಿಯವರು, ಹಾಗೆ ಸವದತ್ತಿಯಿಂದ ಪ್ರಸನ್ನ ಆಶಾ ಹಾಗೂ ಪ್ರಜಕ್ತಾ ಅವರು, ಮತ್ತು ಅವರು ಹೆಸರನ್ನು ತಿಳಿಸಿಲ್ಲ, ಸಂಖ್ಯೆ ಬಂದು 559 85 ಈ ಒಂದು ಸಂಖ್ಯೆಯಿಂದ ಬಂದಿರುವಂತಹ ಸಂದೇಶ ಈ ನಮ್ಮ ಕೇಳುಗರದು. ಹಾಗೆ ತುಂಬ ಸಂದೇಶಗಳು ಬಂದಿದೆ. ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ನಿಂದ. ಹಾಗೆ ಎಲ್ಲ ಹಾಡು ಇಷ್ಟ ಆಯಿತು ಅಂತ ಹೇಳಿ ಹೇಳಿದ್ದಾರೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಹಾಗೆ ಮತ್ತಾರು, ಹರೀಶ್ ಅವರು ಮಲ್ಲೇಶ್ವರಂನಿಂದ. ಹಾಗೆ ಅನಂತನಾಗ್ ಅವರ ಹಾಡುಗಳು ನನಗೆ ಬಹಳಾ ಇಷ್ಟ ಅಂತ ಹೇಳಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಇಲ್ಲಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮ ನಿಮ್ಮ ನಿರೂಪಣೆ ಹಾಡುಗಳು ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ವೀಣಾ ಅವರು ನ್ಯಾಮತಿಯಿಂದ ತಿಳಿಸಿದ್ದಾರೆ. ವೆಂಕಟೇಶ್ ಪಾಲಾದಿ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದರೆ, ಹೂಗಳು ಪ್ರೀತಿಯ ಸ್ಪರ್ಶಕ್ಕೆ ಮತ್ತಷ್ಟು ಅರಳುವಂತೆ, ಹೆಣ್ಣಿನ ಮುಖದಲ್ಲಿ ಮಂದಹಾಸ ಮತ್ತು ಜೀವನದಲ್ಲಿ ಹೊಸ ಚೈತನ್ಯ ಮೂಡಿಸುತ್ತೆಯೇ ಅಂತ ಹೇಳಿ ಹರಿಹರನ್ನ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅಂಬುಜ ಮಳಖೇಡಕರ ಅವರು ಸಂದೇಶ ಕಳಿಸಿ ನಿರೂಪಣೆ ಚಿತ್ರ ಹಾಗೂ ಹಾಡಿನ ಎಲ್ಲವೂ ಮಾಹಿತಿ ಎಲ್ಲವೂ ಕೂಡ ಬಹಳಾ ಇಷ್ಟ ಆಯಿತು, ಪ್ರೇಮನಿನಾದ ಇಷ್ಟ ಆಗುವ ಕಾರ್ಯಕ್ರಮ ನಮಗೆ ಪ್ರತಿನಿತ್ಯ ಕಾಯ್ತಾ ಇರ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಮತ್ತಿನ್ಯಾರು, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಿದ್ದಾರೆ. ಹಾಗೆ ಕವಿತಾ ಅವರ ಸಂದೇಶ ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಬಂದಿರುವಂಥದ್ದು. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಗೀತೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಹೌದು, ವಾಣಿ ಜೈರಾಮ್ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಯುಗ ಪುರುಷ ಚಿತ್ರದ ಹಾಡು ನಿಮ್ಮೆಲ್ಲರಿಗಾಗಿ ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ ಅವರು. ಚಿತ್ರ ಯುಗ ಪುರುಷ.

ಗೀತಾ ನಾಗಪ್ಪ ಅವರು ಶಿವಮೊಗ್ಗದಿಂದ, ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ, ಮೋನಪ್ಪ ನಾಗೇಂದ್ರಪ್ಪ ವಿಶ್ವಕರ್ಮ, ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಮಂಡಿಕಲ್ನ ಕೃಪಾ ಉಮೇಶ್ ಅವರು, ಆಳಂದದ ಶ್ರೀಶ ಶೀತಲ್ ಅವರು, ಎಲ್ಲ ಕೇಳುಗರು ಸಹ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದರೆ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.

ಈ ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಒಂದು ಮಧುರ ಹಾಡಂತೆ ಉಳಿಯಲಿ ಈ ರಾತ್ರಿಯ ನೆನಪುಗಳು. ಹಾಗೆಯೇ ನಿಮ್ಮ ನೆನಪುಗಳಲ್ಲಿ ಪ್ರೀತಿ ಸದಾ ಹಸಿರಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಪ್ರೇಮನೇನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಿ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾದ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ನಾಳೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಭೇಟಿ ನೀಡಲಿದ್ದಾರೆ. ಬಂಗಾರಪೇಟೆ ರೈಲ್ವೆ ನಿಲ್ದಾಣದ ಸಮೀಪ ಲೆವೆಲ್ ಕ್ರಾಸಿಂಗ್ 166 ಬದಲಾಗಿ ನೂತನವಾಗಿ ನಿರ್ಮಿಸಲಾಗಿರುವ ರಸ್ತೆ ಮೇಲ್ಸುತ್ತಿವೆಯನ್ನು ಬೆಳಗ್ಗೆ ಸಚಿವರು ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಿದ್ದಾರೆ. ಗ್ರಾಮೀಣ ಭಾಗದ ಪ್ರತಿ ಮನೆಗೂ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಕ ಮಿಷನ್ ಯೋಜನೆಯ ಮಾಹಿತಿಯನ್ನು ತಲುಪಿಸುವ ಉದ್ದೇಶದಿಂದ ಸಿದ್ದಪಡಿಸಲಾದ ಕರಪತ್ರ ಹಾಗೂ ಗೋಡೆ ಸ್ಟಿಕ್ಕರ್ಗಳನ್ನು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಬಿಡುಗಡೆ ಮಾಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 84 ವಿಷಯಗಳ ಯುಜಿಸಿ ನೆಟ್ 2026 ಅಂತಿಮ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ವಿವರಗಳನ್ನು ಬಳಸಿಕೊಂಡು ಲಾಗಿನ್ ಆಗುವ ಮೂಲಕ ಸಂಬಂಧಿತ ವಿಷಯದ ಅಂತಿಮ ಉತ್ತರ ಕೀಗಳನ್ನು ವೀಕ್ಷಿಸಬಹುದಾಗಿದೆ. ವಿಷಯವಾರು ಉತ್ತರ ಕೀಗಳು ಯುಜಿಸಿ ನೆಟ್ ಡಾಟ್ ಎನ್ಟಿಎ ಡಾಟ್ ಎನ್ಐಸಿ ಡಾಟ್ ಇನ್ ಜಾಲತಾಣಗಳಲ್ಲಿ ಲಭ್ಯವಿದೆ. ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ

ಹಠಾತ್ ಪ್ರವಾಹದಲ್ಲಿ ಐವರು ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದಾರೆ ಎಂದು ಚೀನಾ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ ಆಗುತ್ತೆ. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.

ಇಲ್ಲಿಗೆ ಬಂದಾಗ ನನ್ಗೆ ಅಜ್ಜನ ಜೀವನ ಚರಿತ್ರೆ ಬರಿ ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ದ. ಸರಿ, ಜೀವನ ಚರಿತ್ರೆ ಬರೆಯುವ ಅಂತ ತಾಯಿಯನ್ನ ಕೇಳಿದೆ. ತಾಯಿ ನನ್ಗೆ ಅನುಮತಿ ಕೊಟ್ಟು

ಆಗ್ತಂತೆ. ಈಗ ರಾತ್ರಿ ಮಲಗ್ಲಿಕ್ಕೆ ಒಂದು ಚಾಪೆ ಕೊಡ್ತಾ ಇದ್ರಂತೆ. ಆಮೇಲೆ ಊಟ ಎಲ್ಲ ಎಲೆಯಲ್ಲೇ ಕೊಡ್ತಾ ಇದ್ರು, ಅವರು ಕೂಡ ಕರಟದಲ್ಲೇ ಕಾಫಿ ಕೊಡ್ತಾ ಇದ್ರಂತೆ. ಆಮೇಲೆ ಅಲ್ಲಿಂದ ಹೊರಡುವಾಗ ಹೇಳ್ತಾ ಇದ್ರಂತೆ, ಆ ಚಾಪೆ ಮಲಗಿದ ಚಾಪೆಯನ್ನ ಸುಟ್ಟಾಕಿ ಹೋಗಿ ಬಿಡಪ್ಪ ಸ್ವಲ್ಪ ನಾರಾಯಣ ಅಂತ ಹೇಳಿದ್ರು. ಆಗ ತಂದೆಗೆ ಮಾರಲ್ ಸಪೋರ್ಟ್ ಕೊಟ್ಟವ್ರು ಯಾರು, ಆಗ ಬಹಿಷ್ಕೃತರಾಗಿ ಎಷ್ಟು ವರ್ಷ ಇದ್ರು, ಆ ನೋವನ್ನ ಅವರು ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರೆ ಏನು ಗೊತ್ತಾಗ್ತಾ ಇಲ್ಲ, ತಾಯಿ ಹತ್ರ ಅದನ್ನ ಹೇಳಲಿಲ್ಲ ಅವರು. ನಾ ತಾಯಿಯನ್ನು ಕೇಳಿದೆ, ಮದುವೆ ಆದ್ಮೇಲಿದು ನೀನು ಏನು ಕೇಳು ಹೇಳ್ತೇನೆ, ಮದುವೆಗೆ ಮೊದ್ಲಿದು ನನ್ಗೆ ಹೆಚ್ಚು ಹೇಳಲಿಲ್ಲ ಅವರು ಅಂತ ಹೇಳಿದ್ರು. ಹಾಗಾಗಿ ನೋಡಿ ತಂದೆ